0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಕಲಿಯುವ ಮನಸ್ಸಿದ್ದರೆ ಜೀವನ ಎಲ್ಲವನ್ನ ಕಲಿಸುತ್ತದೆ. ಜೀವನದಲ್ಲಿ ಎದುರಾಗುವ ಪ್ರತಿ ಘಟನೆಯೂ ಒಂದು ಪಾಠವೇ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ ದಿನಾಂಕ 10 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30

ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00-7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35-7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45-8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15-9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಶ್ರೀರಾಮ್.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಆಂಜನೇಯ ಸ್ವಾಮಿ ಹನುಮಂತರಾಯ ಸರ್ವಜ್ಞ ಮೂರ್ತಿ ನಮೋ ನಮೋ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಭಕ್ತಿಯ ಆಗರ, ಶಕ್ತಿಯ ಸುಂದರ, ಹನುಮನ ಮಹಿಮೆಯ ಹಾಡು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಭವ ಭಯ ದ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಭಜರೆ ಹನುಮಂತಂ, ಮಾನಸ ಭಜರೆ ಹನುಮಂತಂ ಕೇಳಿ ಈ ಒಂದು ಗೀತೆಯನ್ನ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ, ಈತ ಮುಖ್ಯ ಪ್ರಾಣನಾಥ, ರಾಮದೂತ ನೆನೆಸಿದಾತ, ಭಾನುವಿನ ತುಣುಕಿದಾತ, ಭಾರತಕ್ಕೆ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕ್ ಅವರು.
1: ಕೊರತೆಗಳತ್ತ ಬೆರಳು ತೋರಿಸದೆ ಇರುವುದರಲ್ಲಿ ಬದುಕು ನಡೆಸೋಣ. ನಮಗೆಲ್ಲರಿಗೂ ಒಂದಲ್ಲ ಒಂದು ಕ್ಷಣ ಬದುಕನ್ನು ಕೊನೆಗೊಳಿಸಿಕೊಳ್ಳಬೇಕೆಂಬ ಆಲೋಚನೆ ಬಂದಿರುತ್ತದೆ. ಸಾಕಪ್ಪ ಸಾಕು ಈ ಬಾಳುವೆ ಎಂದೆನಿಸಿರುತ್ತದೆ. ಹೇಗಪ್ಪ ಬದುಕೋದು ಈ ಕೊರತೆಗಳ ಮಧ್ಯೆ ಎಂಬ ಚಿಂತೆ ಕವಿದಿರುತ್ತದೆ. ಸಾಲು ಸಾಲಾಗಿ ಬರುವ ಕಷ್ಟಗಳು ಹನಿದು ಹೈರಾಣಾಗಿಸಿ ಮಕಾಡೆ ಮಲಗಿಸಿರುತ್ತವೆ. ಅವಮಾನ ಸೋಲು ಹಿಯಾಳಕ್ಕೆ ಬದುಕಿನ ಬಗ್ಗೆ ರೇಜಿಗೆ ಹುಟ್ಟಿಸಿರುತ್ತವೆ. ಇಷ್ಟಪಟ್ಟವರೆಲ್ಲ ನೋವು ನೀಡಿ ಕಳಚಿಕೊಂಡಿರುತ್ತಾರೆ. ಇಂತಹ ಕ್ಷಣಗಳಲ್ಲಿ ಅಲ್ಲವೇ ಸಾವಿನ ಬಗ್ಗೆ ಆತ್ಮಹತ್ಯೆಯ ಕುರಿತು ನಾವು ಆಲೋಚಿಸುವುದು. ಈ ಆಲೋಚನೆ ಬಂತೆಂದರೆ ಖಿನ್ನತೆ ನಮ್ಮನ್ನು ಮುತ್ತಿಕೊಂಡು ಬದುಕಿನ ಎಲ್ಲ ಸಡಗರಗಳನ್ನು ತಿಂದು ತೇಗುತ್ತದೆ. ಓದು ಎಲ್ಲದರಲ್ಲೂ ಮನಸ್ಸು ವಿಮುಖವಾಗುತ್ತದೆ. ಯಾವುದರಲ್ಲಿಯೂ ಆಸಕ್ತಿಯಿಲ್ಲದ ಮನಸ್ಸಿಗೆ ಸಾಂತ್ವನ ನೀಡಿ ಮತ್ತೆ ಹೊಸ ಬದುಕಿನತ್ತ ನಲಿವಿನ ಹಾದಿಯತ್ತ ಕರೆತರುವುದು ಕಷ್ಟವಾಗುತ್ತದೆ. ಒಂದು ಸಣ್ಣ ಕತೆ. ಕಾಲಿಗೆ ಚಪ್ಪಲಿ ಇಲ್ಲ ಎಂದು ಬೇಸರಿಸಿಕೊಂಡವನೊಬ್ಬ, ಛೇ ನನ್ನ ಬದುಕು ಹೀಗಾಯ್ತಲ್ಲ, ನಡೆದಾಡಲು ಒಂದು ಜೊತೆ ಚಪ್ಪಲಿ ಕೂಡ ಇಲ್ಲದ ಬದುಕು ಬದುಕ ಎಂದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ. ಹೇಗಿದ್ದರೂ ಸಾಯ್ತೀನಿ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನಮಿಸಿ ಮುಂದಿನ ಜನ್ಮದಲ್ಲಾದರೂ ನನಗೆ ಒಳ್ಳೆ

0: ಯಾಕೆ ಬೇಕ ಬಾಳ್ವೆ ಮಾಡಾಕ, ನೆಮ್ಮದಿ ಒಂದಿದ್ದರ ಸಾಕ ಮುಖದಾಗ ಮಂದ ನಗಿ ಅರಳಾಕ. ನಮ್ಮ ಎಲ್ಲ ಇಲ್ಲಗಳ ನಡುವೆ ನಾವು ಕೊರಗುತ್ತಾ ಬದುಕು ಸವಿಸುವುದಕ್ಕಿಂತ ನಮ್ಮಲ್ಲಿ ಇರುವುದರ ಕಡೆಗೆ ಗಮನ ಹರಿಸುತ್ತಾ ಸಂತೋಷದಿಂದ ಬದುಕನ್ನು ನಡೆಸಬಹುದು. ಕವಿ NS ಲಕ್ಷ್ಮೀನಾರಾಯಣ ಭಟ್ರು ತಮ್ಮ ಒಂದು ಕವಿತೆಯಲ್ಲಿ ಹೇಳುವಂತೆ, ಕಳೆದು ಹೋದುದಕ್ಕೆ ಕೊರಗಬಿಡು, ಉಳಿದಿವೆ ಎಷ್ಟೋ ಹರುಷಪಡು, ಕಳೆಯುವ ಕೂಡುವ ಲೆಕ್ಕವನ್ನಳಿಸಿ ಮನಸ್ಸಿನ ಸ್ಲೇಟನ್ನು ಖಾಲಿಯಿಡು. ನೆಲದ ಮೇಲೆ ನಡೆಯುವವನು ಸೈಕಲ್ಗೆ ಆಸೆಪಟ್ಟಂತೆ, ಸೈಕಲ್ ಮೇಲೆ ಹೋಗುವವನು ಬೈಕ್ ಹತ್ತಬೇಕೆಂದು ಬಯಸಿದಂತೆ, ಬೈಕ್ ಮೇಲಿನವನು ನಾಲ್ಕು ಚಕ್ರದ ವಾಹನಕ್ಕೆ ಹಾತೊರೆಯುವಂತೆ ಇಂದು ಎಷ್ಟೋ ಜನ ತಮ್ಮಲ್ಲಿ ಇಲ್ಲದ ವಸ್ತುಗಳ ಬಗ್ಗೆ ಸದಾ ಧ್ಯಾನಿಸಿ ಇರುವ ಖುಷಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ನಮಗಿಂತ ಕೆಳಗಿನವರನ್ನು ನೋಡಿ ಬದುಕು ನಡೆಸಬೇಕೇ ವಿನಃ ನಮಗಿಂತ ಮೇಲಿನವರನ್ನು ನೋಡಿ ಅಲ್ಲ. ಯೋಗಿ ಪಡೆದದ್ದು ಯೋಗಿಗೆ, ಭೋಗಿ ಪಡೆದದ್ದು ಭೋಗಿಗೆ ಎಂಬ ಗಾದೆ ಮಾತೇ ಇಲ್ಲವೇ? ಇಷ್ಟು ನಮ್ಮಲ್ಲಿ ಇದೆಯಲ್ಲ, ಇಷ್ಟನ್ನು ದೇವರು ನಮಗೆ ಕರುಣಿಸಿದ್ದಾನಲ್ಲ, ಅದಕ್ಕೆ ಕೃತಜ್ಞರಾಗಿರೋಣ. ಬೇರೆಯವರ ಬಳಿಯಲ್ಲಿರುವುದು ನಮ್ಮ ಬಳಿಯಿಲ್ಲವಲ್ಲ ಎಂದು ವ್ಯಥೆ ಪಡುತ್ತಾ ಅವರ ಖುಷಿಗೆ ಮರುಗುತ್ತಾ ಅವರ ಮೇಲೆ ಹೊಟ್ಟೆ ಕೆಚ್ಚು ಪಡುವುದು ಬೇಡ. ಗೋಪಾಲಕೃಷ್ಣ ಅಡಿಗರು ಹೇಳಿದ ಹಾಗೆ, ಇರುವುದೆಲ್ಲವನ್ನು ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಿಜ, ಆದರೆ ಅದಕ್ಕೋಸ್ಕರ ಇರುವ ಸಂತಸದ ಗೋನು ಮುರಿದು ಇಲ್ಲಗಳ ಬೆನ್ನು ಬೀಳುವುದು ಉಚಿತವಲ್ಲ. ವಾಮ ಮಾರ್ಗದ ಮೂಲಕ ಅವುಗಳನ್ನು ಪಡೆಯಬೇಕೆನ್ನುವುದು ದುರಾಸೆಯ ಪರಮಾವಧಿ. ನಮ್ಮೆಲ್ಲ ಇಲ್ಲಗಳ ನಡುವೆ ನಾವಿರುವುದಕ್ಕಿಂತ ಇರುವಿಕೆಗಳ ಮಧ್ಯೆಯೇ ಬದುಕು ಸಾಗಿಸುವುದು ಒಳ್ಳೆಯದು. ನನ್ನ ಸಂಬಳ ಕಡಿಮೆ ಎಂದು ಕೊರಗುವ ಸರ್ಕಾರಿ ನೌಕರ ಅತ್ಯಂತ ಕಡಿಮೆ ಸಂಬಳಕ್ಕೆ ದುಡಿಯುವ ಕೂಲಿಕಾರನನ್ನ ನೋಡಬೇಕು. ನನಗೆ ನನ್ನವರು ಯಾರೂ ಇಲ್ಲ ಅಂತ ನೋಯುವವನು ಬೀದಿ ಬದಿ ಅಲೆಯುವ ಅನಾಥರನ್ನು ಗಮನಿಸಬೇಕು. ನನ್ನದೇ ದೊಡ್ಡ ಸಮಸ್ಯೆ ಎಂದು ಹೇಳಿಕೊಂಡು ತಿರುಗುವವನು ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವವರನ್ನು ಭೇಟಿಯಾಗಬೇಕು. ಈ ಜಗತ್ನಲ್ಲಿ ಕಣ್ಣಿಲ್ಲದವರು, ಕಾಲಿಲ್ಲದವರು, ಕೈಲ್ಲದವರು ಎಷ್ಟು ಅದ್ಭುತವಾಗಿ ಬಾಳುವೆ ನಡೆಸುತ್ತಿದ್ದಾರೆ ಗೊತ್ತಾ? ದೇಹದ ಎಲ್ಲ ಅವಯವಗಳು ಸರಿಯಾಗಿದ್ದು ನಾವು ಬದುಕಿಗೆ ವಿಮುಖವಾಗುತ್ತಿದ್ದೇವೆ ಎಂದರೆ ನಮ್ಮಷ್ಟು ಮೂರ್ಖರು ಮತ್ಯಾರಿಲ್ಲ ಎಂದೇ ಹೇಳಬೇಕು. ನನಗೆ ಖ್ಯಾತ ಕವಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ಕವಿತೆ ನೆನಪಾಗುತ್ತದೆ. ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ, ಸುಖ ದುಃಖ ಕಾಣುವುದೇನೆ ಉಪ್ಪು ಖಾರ ತಿಂದ ಮೇಲೆ, ಕಷ್ಟ ಮೆಟ್ಟಿ ಸಾಗಬೇಕಯ್ಯ, ಓ ಗೆಳೆಯ ಕೈಯ ಚಲ್ಲಿ ಕೊರಗಬೇಡಯ್ಯ, ಗೋನು ಹಾಕಿ ಕೂರಬೇಡ ಗತ್ತಿನಾಗೆ ಬಾಳ ನೋಡ. ಈ ಸುಂದರವಾದ ಬದುಕಿನಲ್ಲಿ ಬರೀ ಇಲ್ಲಗಳ ಪಟ್ಟಿಯನ್ನೇ ರಚಿಸುತ್ತಾ ಬಾಳು ಹಾಳು ಮಾಡಿಕೊಳ್ಳಬಾರದು. ತೊಂದರೆ ತಾಪತ್ರಗಳೇನೇ ಇರಲಿ, ಅಂಜದೆ ಅಳುಕದೆ ಎದೆಯೊಡ್ಡಿ ಎದುರಿಸುವ ಕಲೆ ನಮಗೆ ಸಿದ್ಧಿಸಬೇಕು. ಕ್ಷುಲ್ಲಕ ಕಾರಣಕ್ಕೆ ಅರ್ಧಕ್ಕೆ ಬದುಕನ್ನು ಕೊನೆಗೊಳಿಸಿಕೊಂಡು ನಮ್ಮನ್ನು ಇಷ್ಟಪಟ್ಟವರ ನೋಯಿಸಬಾರದು. DVG ಒಂದು ಕಡೆ ಹೇಳದಂತೆ, ನೋವು ಬಂತೆಂದು ಸಾವು ಬಯಸುವುದೇ, ನೆಗಡಿಯಾಯಿತೆಂದು ಮೂಗು ಕತ್ತರಿಸಿಕೊಂಡವರುಂಟೆ, ಕತ್ತಲು ಕಳೆದ ಮೇಲೆ ಬೆಳಕು ಬರಲೇಬೇಕು. ಬದುಕಿನ ಎಲ್ಲ ಮಜಲುಗಳನ್ನು ಆನಂದದಿಂದ ಅನುಭವಿಸೋಣ. ಕೊರತೆಗಳ ತಲೆ ಬೆರಳು ತೋರಿಸದೆ ಅವಕಾಶಗಳನ್ನು ಬಳಸಿಕೊಳ್ಳುತ್ತಾ ಸಾಧನೆಯ ತುತ್ತ ತುದಿ ತಲುಪೋಣ. ಸಕಲರಿಗೂ ಲೇಸನ್ನೇ ಬಯಸೋಣ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಶಿಕ್ಷಕರು ಸಾಹಿತಿಗಳು ಆದಂತಹ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ

ವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 6ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. 6ನೇ ಅಧ್ಯಾಯದ ಹೆಸರು ಧ್ಯಾನ ಯೋಗ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಎಂದು ಶ್ರೀಕೃಷ್ಣ ವಿವರಿಸುತ್ತಾರೆ. ಆದರೆ ಸಾಮಾನ್ಯ ಜನರಿಗೆ, ಅದರಲ್ಲಿಯೂ ಕಲಿಯುಗದಲ್ಲಿ, ಇದನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಈ ಅಧ್ಯಾಯದಲ್ಲಿ ಶಿಫಾರಸು ಮಾಡಿದ್ದರೂ, ಕರ್ಮಯೋಗವು ಕರ್ಮ ಮಾಡುವುದು ಉತ್ತಮ ಎಂದು ಭಗವಂತನು ಒತ್ತಿ ಹೇಳುತ್ತಾರೆ. ಕರ್ಮಯೋಗದಲ್ಲಿ ಕರ್ಮವನ್ನು ಮಾಡುವುದು ಉತ್ತಮ ಅಂತ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ಸಂಸಾರ, ಅದರ ಸಾಮಾನು ಸರಂಜಾಮು ಇವುಗಳನ್ನು ಪೋಷಿಸಿಕೊಂಡು ಬರಲು ಕೆಲಸ ಮಾಡುತ್ತಾನೆ. ಕೇಂದ್ರೀಕೃತವಾದ ಅಥವಾ ವಿಸ್ತೃತವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಭೋಗ ಇಲ್ಲದೆ ಯಾರೂ ಕೆಲಸ ಮಾಡುವುದಿಲ್ಲ. ಫಲಾಪೇಕ್ಷೆಯಿಂದ ಕರ್ಮ ಮಾಡದೆ ಕೇವಲ ಕೃಷ್ಣ ಪ್ರಜ್ಞೆಯಿಂದ ಕರ್ಮನಿರತನಾಗುವುದೇ ಪರಿಪೂರ್ಣತೆಯ ಅಳತೆಗೋಲು. ಎಲ್ಲರೂ ಸಹಜ ಸ್ಥಿತಿಯಲ್ಲಿ ಭಗವಂತನ ವಿಭಿನ್ನಾಂಶಗಳು. ಆದ್ದರಿಂದ ಭಗವಂತರ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ, ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ. ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಭಗವಂತನಿಗಾಗಿ ದುಡಿಯುವ ಜೀವಿಯೇ

0: ಪರಿಪೂರ್ಣ ಸನ್ಯಾಸಿ ಅಥವಾ ಪರಿಪೂರ್ಣ ಯೋಗಿ. ಕೆಲವೊಮ್ಮೆ ಸನ್ಯಾಸಿಗಳು ತಾವು ಎಲ್ಲ ಐಹಿಕ ಕರ್ತವ್ಯಗಳಿಂದಲೂ ಬಿಡುಗಡೆಯಾಗಿದ್ದೇವೆ ಎಂದು ಕೃತಕವಾಗಿ ಭಾವಿಸುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು, ಕೃಷ್ಣ ಪ್ರಜ್ಞೆಯಲ್ಲಿ ಅಂದರೆ ಭಗವಂತನ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡುವವನು ಸ್ವಾರ್ಥವಿಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಭಗವಂತನ ಪ್ರಜ್ಞೆಯಲ್ಲಿ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆಯೇ ಇಲ್ಲ. ಯಶಸ್ಸನ್ನು ತೀರ್ಮಾನಿಸಲು ಅವನ ಮಾನದಂಡ ಭಗವಂತನ ತೃಪ್ತಿ. ಈ ರೀತಿಯಲ್ಲಿ ಆತನು ಪರಿಪೂರ್ಣ ಸನ್ಯಾಸಿ ಅಥವಾ ಪರಿಪೂರ್ಣ ಯೋಗಿ.
1: ಯಂ ಸನ್ಯಾಸಮಿತಿ ಪ್ರಾಹುರ್ ಯೋಗಂ ತಂ ವಿದ್ಧಿ ಪಾಂಡವ ನಹ್ಯಸ್ಯ ಸನ್ಯಸ್ಯ ಸಂಕಲ್ಪೋ ಯೋಗಿ ಭವತಿ ಕಶ್ಚನ.
0: ಪಾಂಡುಪುತ್ರನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವೆಯೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಯಾಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರೂ ಯೋಗಿಯಾಗಲಾರರು. ನಿಜವಾದ ಭಕ್ತಿ ಎಂದರೆ ಮನುಷ್ಯನು ಜೀವಿಯಾಗಿ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಕೆಲಸ ಮಾಡುವುದು ಎಂದರ್ಥ. ಜೀವಿಗೆ ಪ್ರತ್ಯೇಕ ಸ್ವತಂತ್ರ ವ್ಯಕ್ತಿತ್ವವಿಲ್ಲ. ಅವನು ಭಗವಂತನ ತಟಸ್ಥ ಶಕ್ತಿ. ಐಹಿಕ ಶಕ್ತಿಯ ಬಲೆಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ. ಭಗವಂತನ ಪ್ರಜ್ಞೆ ಇದ್ದಾಗ ಅಥವಾ ಆಧ್ಯಾತ್ಮಿಕ ಚೈತನ್ಯದ ಅರಿವು ಇದ್ದಾಗ ಅವನು ತನ್ನ ನಿಜವಾದ ಮತ್ತು ಸಹಜವಾದ ಬದುಕಿನ ಸ್ಥಿತಿಯಲ್ಲಿ ಇರುತ್ತಾನೆ. ಆದ್ದರಿಂದ ಮನುಷ್ಯನಿಗೆ ಸಂಪೂರ್ಣ ಜ್ಞಾನವಿದ್ದಾಗ ಎಲ್ಲ ಐಹಿಕ ಇಂದ್ರಿಯ ತೃಪ್ತಿಯು ನಿಂತು ಹೋಗುತ್ತದೆ. ಇಂದ್ರಿಯಗಳನ್ನು ಐಹಿಕ ಮೋಹದಿಂದ ತಡೆಯುವ ಯೋಗಿಗಳು ಇದನ್ನು ಅನುಷ್ಠಾನ ಮಾಡುತ್ತಾರೆ. ಆದರೆ ಭಗವಂತನ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಭಗವಂತ ರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ. ಆದ್ದರಿಂದ ಭಗವಂತನ ಪ್ರಜ್ಞೆಯಲ್ಲಿರುವ ಮನುಷ್ಯನು ಏಕಕಾಲದಲ್ಲಿ ಅವನು ಸನ್ಯಾಸಿಯೂ ಯೋಗಿಯೂ ಹೌದು. ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯ ನಿಗ್ರಹಗಳ ಉದ್ದೇಶ ಭಗವಂತನ ಪ್ರಜ್ಞೆಯಲ್ಲಿ ತಂತಾನೆ ನೆರವೇರುತ್ತದೆ. ಮನುಷ್ಯನು ಸ್ವಾರ್ಥದ ಕ್ರಿಯೆಗಳನ್ನು ಬಿಟ್ಟು ಬಿಡಲು ಶಕ್ತನಾಗದಿದ್ದರೆ ಜ್ಞಾನ ಮತ್ತು ಯೋಗಗಳು ನಿರರ್ಥಕ. ಎಲ್ಲ ಸ್ವಾರ್ಥ ತೃಪ್ತಿಯನ್ನು ತ್ಯಜಿಸಿ ಭಗವಂತನನ್ನು ತೃಪ್ತಿಗೊಳಿಸಲು ಸಿದ್ಧವಾಗಿರುವುದೇ ನಿಜವಾದ ಜೀವಿಯ ನಿಜವಾದ ಗುರಿ. ಸೊ ಭಗವಂತನ ಪ್ರಜ್ಞೆ ಇರುವ ಮನುಷ್ಯನಿಗೆ ಯಾವುದೇ ಬಗೆಯ ಸ್ವಂತ ಭೋಗದ ಆಸೆ ಇರುವುದಿಲ್ಲ. ಅವನು ಸದಾ ಕಾಲದಲ್ಲಿಯೂ ಭಗವಂತನನ್ನು ತೃಪ್ತಿಪಡಿಸುವುದರಲ್ಲಿ ನಿರತನಾಗಿರುತ್ತಾನೆ. ಭಗವಂತನ ಬಗ್ಗೆ ಏನೂ ತಿಳಿಯದವನು ಸ್ವಂತ ತೃಪ್ತಿಯಲ್ಲಿ ತೊಡಗಬೇಕಾಗುತ್ತದೆ. ಏಕೆಂದರೆ ಯಾರೂ ನಿಷ್ಕ್ರಿಯ ನೆಲೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಭಗವಂತನ ಪ್ರಜ್ಞೆಯ ಅನುಷ್ಠಾನದಿಂದ ಎಲ್ಲ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುತ್ತವೆ. 6.

0: ಪ್ರಣಮುಚ್ಚತೆ. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸವನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರಿದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಿದೆ. ಮನುಷ್ಯನು ಭಗವಂತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಗೆ ಯೋಗವೆಂದು ಹೆಸರು. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏಣಿಗೆ ಇದನ್ನು ಹೋಲಿಸಬಹುದು. ಏಣಿಯು ಜೀವಿಯ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಏರುತ್ತದೆ. ವಿವಿಧ ಎತ್ತರಗಳಿಗೆ ಅನುಗುಣವಾಗಿ ಏಣಿಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳುಂಟು. ಆದರೆ ಒಟ್ಟಾಗಿ ಇಡೀ ಏಣಿಗೆ ಯೋಗ ಎಂದು ಹೆಸರು. ಇದನ್ನು ಜ್ಞಾನಯೋಗ, ಧ್ಯಾನಯೋಗ ಮತ್ತು ಭಕ್ತಿಯೋಗ ಎಂದು ವಿಂಗಡಿಸಬಹುದು. ಏಣಿಯ ಪ್ರಾರಂಭವನ್ನು ಯೋಗ ರುರುಕ್ಷು ಹಂತವೆಂದು, ಅತ್ಯಂತ ಮೇಲಿನ ಮಟ್ಟವನ್ನು ಯೋಗ ರೂಢವೆಂದು ಕರೆಯಲಾಗುತ್ತೆ. ಬದುಕಿನ ನಿಯಂತ್ರಕ ತತ್ವಗಳ ಮೂಲಕ ಮತ್ತು ವಿವಿಧ ಯೋಗಾಸನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು. ಅಷ್ಟಾಂಗ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದಾದರೆ, ಇಂತಹ ಪ್ರಾರಂಭದ ಪ್ರಯತ್ನಗಳನ್ನು ಫಲಾಪೇಕ್ಷೆಯ ಐಹಿಕ ಕರ್ಮಗಳು ಎಂದು ಪರಿಗಣಿಸಲಾಗುತ್ತೆ. ಇಂತಹ ಎಲ್ಲಾ ಕಾರ್ಯಗಳು ಇಂದ್ರಿಯ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸುವತ್ತ ಕರೆದೊಯ್ಯುತ್ತವೆ. ಧ್ಯಾನಾಭ್ಯಾಸದಲ್ಲಿ ಮನುಷ್ಯನು ನೈಪುಣ್ಯ ಪಡೆದಾಗ ಅವನು ಮನಸ್ಸನ್ನು ಕಲುಕುವ ಎಲ್ಲಾ ಕಾರ್ಯಗಳನ್ನು ನಿಲ್ಲಿಸುತ್ತಾನೆ. ಆದ್ದರಿಂದ ಭಗವಂತನ ಪ್ರಜ್ಞೆಯಲ್ಲಿರುವ ಮನುಷ್ಯನು ಸದಾ ಭಗವಂತನನ್ನೇ ಕುರಿತು ಚಿಂತಿಸುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ನೆಲೆಯ ಮೇಲೆ ಇರುತ್ತಾನೆ. ಸದಾ ಭಗವಂತನ ಸೇವೆಯಲ್ಲಿ ನಿರತನಾಗಿರುವುದರಿಂದ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು. ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು. ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ. ಮನುಷ್ಯನು ಭಗವಂತನ ಆಧ್ಯಾತ್ಮಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದಾಗ ಅವನು ತನ್ನಲ್ಲಿಯೇ ಸಂತೃಪ್ತನಾಗಿರುತ್ತಾನೆ. ಆದ್ದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲಾಗಲಿ ಕಾಮ್ಯ ಕರ್ಮಗಳಲ್ಲಾಗಲಿ ತೊಡಗುವುದಿಲ್ಲ. ಇಲ್ಲವಾದರೆ ಮನುಷ್ಯನು ಕೆಲಸ ಮಾಡದೆ ಬದುಕಲು ಸಾಧ್ಯವಿಲ್ಲವಾದ್ದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಬೇಕು. ಭಗವಂತನ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯನು ಸದಾ ಸ್ವಾರ್ಥಪರ ಕಾರ್ಯಗಳಲ್ಲಿ ಅಥವಾ ವಿಸ್ತೃತವಾದ ಸ್ವಾರ್ಥ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತೆ. ಆದರೆ ಭಗವಂತನ ಪ್ರಜ್ಞೆ ಇರುವ ಮನುಷ್ಯನು ಎಲ್ಲವನ್ನೂ ಭಗವಂತನ ತೃಪ್ತಿಗಾಗಿ ಮಾಡಬಹುದು. ಹೀಗೆ ಆತನು ಇಂದ್ರಿಯ ತೃಪ್ತಿಯಿಂದ ಸಂಪೂರ್ಣವಾಗಿ ನಿರ್ಲಿಪ್ತನಾಗಬಹುದು. ಇಂತಹ ಸಾಕ್ಷಾತ್ಕಾರವಿಲ್ಲದವನು ಯೋಗದ ಏಣಿಯ ಅತ್ಯುನ್ನತ ಮೆಟ್ಟಲಿಗೆ ಏರುವ ಮುನ್ನ ಐಹಿಕ ಬಯಕೆಗಳಿಂದ ತಪ್ಪಿಸಿಕೊಳ್ಳಲು ಯಾಂತ್ರಿಕವಾಗಿ ಪ್ರಯತ್ನಿಸಬೇಕಾಗುತ್ತದೆ. ಸೊ ಇಲ್ಲಿಯ ನಂತರ ಶ್ರೀಕೃಷ್ಣ ಮನಸ್ಸಿನ ಸ್ವಭಾವದ ಬಗ್ಗೆ ಹೇಳುತ್ತಾರೆ. ಮನಸ್ಸಿನ ಬಗ್ಗೆ ವಿವರಣೆ ಇದೆ. ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವಹಿ ಆತ್ಮನೋ ಬಂಧುರ್ ಆತ್ಮೈವಾರಿ ಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು. ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಯೋಗ ಪದ್ಧತಿಯ ಗುರಿ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸುವುದು. ಬದ್ಧ ಆತ್ಮವನ್ನು ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯವಾಗುವಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು ಎಂದು ಇಲ್ಲಿ ಒತ್ತಿ ಹೇಳಿದೆ. ಐಹಿಕ ಅಸ್ತಿತ್ವದಲ್ಲಿರುವ ಮನುಷ್ಯನು ಮನಸ್ಸಿನ ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ವಾಸ್ತವವಾಗಿ ಮಿಥ್ಯಾ ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ. ಮನಸ್ಸು ಮಿಥ್ಯಾ ಅಹಂಕಾರದೊಡನೆ ಸಿಕ್ಕಿಕೊಂಡಿರುತ್ತದೆ. ಇದರಿಂದಲೇ ಪರಿಶುದ್ಧ ಆತ್ಮನು ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆದ್ದರಿಂದ ಐಹಿಕ ತಳುಕಿಗೆ ಮೋಹಗೊಳ್ಳದಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು. ಹೀಗೆ ಬದ್ಧ ಆತ್ಮವನ್ನು ಉದ್ಧಾರ ಮಾಡಬಹುದು. ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ತನ್ನನ್ನು ಕೀಳು ಮಾಡಿಕೊಳ್ಳಬಾರದು. ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತನಾದಷ್ಟು ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಬಿಡಿಸಿಕೊಳ್ಳುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಮನಸ್ಸನ್ನು ಭಗವಂತನ ಪ್ರಜ್ಞೆಯಲ್ಲಿ ಸದಾ ತೊಡಗಿಸುವುದು. ಹೀ ಎನ್ನುವ ಪದವನ್ನು ಈ ಅಂಶವನ್ನು ಒತ್ತಿ ಹೇಳಲು ಬಳಸಿದೆ. ಇದನ್ನೇ ಮಾಡಲೇಬೇಕು. ಸೊ ಆದರೂ ಹೀಗೆ ಹೇಳಲಾಗಿದೆ, ಮನ ಈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯ ಸಂಗೋ ಮುಕ್ತೆ ನಿರ್ವಿಷಯ ಮನಃ. ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ, ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ. ಆದ್ದರಿಂದ ಸದಾ ಭಗವಂತನ ಪ್ರಜ್ಞೆಯಲ್ಲಿ ತೊಡಗಿರುವ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಭಗವಂತ ಮನಸ್ಸಿನ ಸ್ವಭಾವದ ಬಗ್ಗೆ ಹೇಳುತ್ತಾರೆ. ಸೊ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಕಷ್ಟದ ಕೆಲಸ. ಮನಸ್ಸು ಯಾವಾಗಲೂ ಭೋಗ ಮತ್ತು ತ್ಯಾಗದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ನನಗೆ ಇದು ಬೇಕು, ನನಗೆ ಇದು ಬೇಡ, ಈ ಥರ ಅದು ಸ್ವೀಕಾರ ಮತ್ತು ತಿರಸ್ಕಾರ. ಕೆಲವೊಂದು ವಿಷಯಗಳ ಬಗ್ಗೆ ತಿರಸ್ಕಾರ ಬೇಡ ಅನ್ನುವಂಥ ಭಾವನೆ, ಕೆಲವೊಂದನ್ನು ಬೇಕು ಅಂತ ಹೇಳುವಂಥದ್ದು. ಸೊ ಮನಸ್ಸನ್ನು ಮರ್ಕಟ ಅಂದರೆ ಮನವೆಂಬ ಮರ್ಕಟ ಅಂದರೆ ಮನಸ್ಸನ್ನು ಮಂಗನಿಗೆ ಹೋಲಿಸಲಾಗುತ್ತೆ. ಕಾರಣವಿಲ್ಲದೆ ಮಂಗ ಹೇಗೆ ಮರದಿಂದ ಮರಕ್ಕೆ ಹಾರ್ತಾ ಇರುತ್ತೋ ಅದೇ ಥರ ಮನಸ್ಸು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ, ಒಂದು ಇಚ್ಛೆಯಿಂದ ಇನ್ನೊಂದು ಇಚ್ಛೆಗೆ, ಹೀಗೆ ಇದು ಚಲಿಸುತ್ತಾ ಇರುತ್ತದೆ. ಮನಸ್ಸಿನ ಸ್ವಭಾವದ ಬಗ್ಗೆ ಇನ್ನಷ್ಟು ನಾಳಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಕೆಎಲ್ಇ ಕನಸು.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಕ್ಷತಾ ಬಸವರಾಜ್ ಕುದ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪ್ರಸೂತಿ ಮತ್ತು ಸ್ತ್ರೀರೋಗ, ಕೇರ್ಲಿ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಾಪುರ್, ಬೆಳಗಾವಿ. ಇಂದು ನಾವು ಮಹಿಳೆಯರ ದೈನಂದಿನ ಜೀವನದ ಮೇಲೆ ಬಹಳ ಮಟ್ಟಿಗೆ ಪ್ರಭಾವ ಬೀರುವ, ಆದರೆ ಇನ್ನೂ ಅನೇಕರು ಸರಿಯಾಗಿ ಚರ್ಚಿಸದ ಹಾಗೂ ಗಮನಿಸಿದ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ಮಾಸಿಕ ಸಮಯದಲ್ಲಿ ಉಂಟಾಗುವ ನೋವು. ಇದು ಮಹಿಳೆಯರಲ್ಲಿ ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಒಂದು ಲಕ್ಷಣ, ಆದರೂ ಇದನ್ನು ಹಲವಾರು ಬಾರಿ ಕಡೆಗಣಿಸುವುದಾಗಿ ಕಂಡುಬರುತ್ತದೆ. ವೈದ್ಯಕೀಯವಾಗಿ ಇದನ್ನು ಡಿಸ್ಮೆನೋರಿಯಾ ಎಂದು ಕರೆಯಲಾಗುತ್ತದೆ. ಮಾಸಿಕ ಸ್ರಾವವು ಮಹಿಳೆಯ ಶರೀರದಲ್ಲಿನ ಸಹಜ ಹಾಗೂ ನೈಸರ್ಗಿಕ ಪ್ರಕ್ರಿಯೆ, ಆದರೆ ಅನೇಕ ಮಹಿಳೆಯರಲ್ಲಿ ಈ ಮಾಸಿಕ ಚಕ್ರದೊಂದಿಗೆ ತೀವ್ರವಾದ ಹೊಟ್ಟೆ ನೋವು, ಹೊಟ್ಟೆ ಹುಣ್ಣಿಗೆ ಒತ್ತುವ ಭಾವನೆ, ಬೆನ್ನು ನೋವು, ವಾಕರಿಕೆ, ವಾಂತಿ, ತಲೆಸುತ್ತು ಮತ್ತು ದುರ್ಬಲತೆ ಕೂಡ ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಈ ನೋವು ಸಾಮಾನ್ಯ ಮಟ್ಟದಲ್ಲಿರುತ್ತದೆ, ಆದರೆ ಇನ್ನೂ ಕೆಲವರಿಗೆ ಈ ನೋವು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಶಾಲೆ, ಕಾಲೇಜು, ಕೆಲಸಕ್ಕೆ ಹೋಗುವುದು, ಮನೆ ಕೆಲಸ ಮಾಡುವುದು ಎಲ್ಲವೂ ಕಷ್ಟವಾಗುತ್ತದೆ. ಮನೋಭಾವದಲ್ಲಿ ಬದಲಾವಣೆ, ಕೋಪ, ಖಿನ್ನತೆ ಕೂಡ ಕಾಣುತ್ತದೆ. ಒಟ್ಟಾರೆ ಆರೋಗ್ಯದ ಮೇಲೆ ಸ್ಪಷ್ಟವಾದ ಪರಿಣಾಮ ಬೀರುತ್ತದೆ. ಹಾಗಾಗಿ ಮಾನಸಿಕ ಸ್ರಾವ ಆರಂಭವಾದಾಗ ಕೆಳಹೊಟ್ಟೆಯಲ್ಲಿ ಉಂಟಾಗುವ ಕಿರುಕುಳದ ನೋವು ಹಾಗೂ ಈ ನೋವಿನ ಜೊತೆಗೆ ಬೆನ್ನು ನೋವು, ತೊಡೆಗಳಲ್ಲಿ ನೋವು, ವಾಕರಿಕೆ, ವಾಂತಿ, ಅತಿಸಾರ, ತಲೆನೋವು ಮತ್ತು ತಲೆ ಸುತ್ತು ಕೂಡ ಕಂಡು ಬಂದರೆ ಆ ಕಂಡೀಷನ್ ಅನ್ನು ಡಿಸ್ಮೆನೋರಿಯಾ ಎಂದು ಕರೆಯಲಾಗುತ್ತದೆ. ಡಿಸ್ಮೆನೋರಿಯಾದಲ್ಲಿ ಎರಡು ವಿಧಗಳಿವೆ, ಪ್ರೈಮರಿ ಹಾಗೂ ಸೆಕೆಂಡರಿ ಡಿಸ್ಮೆನೋರಿಯಾ ಎಂದು. ಪ್ರೈಮರಿ ಡಿಸ್ಮೆನೋರಿಯಾ ಅಂದರೆ ಅದು ಯಾವುದೇ ಅಂತರ್ನಿಹಿತ ಅಂಗ ಸಂಬಂಧಿತ ಪೆಲ್ವಿಕ್ ರೋಗದ ಕಾರಣದಿಂದ ಉಂಟಾಗುವುದಿಲ್ಲ. ಇದು ಸಾಮಾನ್ಯವಾಗಿ ಮೆನಾರ್ಕೆ ಅಂದರೆ ಮೊದಲ ಮಾಸಿಕ ಸ್ರಾವ ಆರಂಭವಾದ 1-2 ವರ್ಷಗಳೊಳಗೆ ಪ್ರಾರಂಭವಾಗುತ್ತದೆ. ಸೆಕೆಂಡ್ರಿ ಡಿಸ್ಮೆನೋರಿಯಾ ಎನ್ನುವುದು ಅಂಗ ಸಂಬಂಧಿತ ಪೆಲ್ವಿಕ್ ರೋಗಗಳ ಇರುವಿಕೆಯಿಂದ ಉಂಟಾಗುವ ಮಾಸಿಕ ನೋವನ್ನು ಸೂಚಿಸುತ್ತದೆ. ಉದಾಹರಣೆಗೆ ಯೂಟ್ರೈನ್ ಫೈಬ್ರಾಯ್ಡ್ಸ್, ಅಡೆನೊಮಯಾಸಿಸ್, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ಸ್ ಹಾಗೂ ಎಂಡೋಮೆಟ್ರಿಯೋಸಿಸ್ ಕಂಡೀಷನ್ಸ್ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ದೇಹದಲ್ಲಿ ಪ್ರೋಸ್ಟಾಗ್ಲಾಂಡಿನ್ ಅನ್ನುವ ಜೈವ ರಾಸಾಯನಿಕವು ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿಯಾದಾಗ ಗರ್ಭಾಶಯದ ಸ್ನಾಯುಗಳು ತೀವ್ರವಾಗಿ ಸಂಕುಚಿತವಾಗುತ್ತವೆ. ಇದರ ಪರಿಣಾಮವಾಗಿ ತೀವ್ರವಾದ ಹೊಟ್ಟೆ ನೋವು ಉಂಟಾಗುತ್ತದೆ.

ಅನೇಕ ಮಹಿಳೆಯರು ಈ ನೋವನ್ನು ನಮಗೆ ಇದೇ ಸ್ವಾಭಾವಿಕ ಎಂದು ಮನದಲ್ಲಿ ಇಟ್ಟುಕೊಂಡು ವರ್ಷಾನುಗಟ್ಟಲೆ ನೋವನ್ನು ಅನುಭವಿಸುತ್ತಾ ಬಂದಿರುತ್ತಾರೆ. ಆದರೆ ನೋವು ತಾಳುವುದು ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಮಟ್ಟಿನ ನೋವು ಸಾಮಾನ್ಯ, ಆದರೆ ಅತಿ ಹೆಚ್ಚು ತೀವ್ರವಾದ ನೋವು ಸಾಮಾನ್ಯವಲ್ಲ. ಆಯುರ್ವೇದದಲ್ಲಿ ಯತ್ರ ದುಃಖ ತತ್ರ ದೋಷ ಎಂದು ಒಂದು ತತ್ವವಿದೆ. ಅಂದರೆ ಎಲ್ಲಿ ನೋವು ಕಾಣಿಸುತ್ತದೆ ಅಲ್ಲಿ ದೋಷದ ಅಸಮತೋಲನ ಅಸ್ತಿತ್ವದಲ್ಲಿದೆ ಎಂದರ್ಥ. ದೇಹದ ಯಾವುದೇ ಭಾಗದಲ್ಲಿ ತೊಂದರೆ, ನೋವು, ಅಸ್ವಸ್ಥತೆ ಕಾಣಿಸಿದರೆ ಅದು ವಾತ ಪಿತ್ತ ಕಫ ದೋಷಗಳ ಅಸಮತೋಲನದ ಸೂಚನೆ. ಸಾಮಾನ್ಯವಾಗಿ ಅದು ವಾತದ ಹೆಚ್ಚಳದಿಂದ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ನೋವು ಮನಗಂಡು ಕಾರಣ ತಿಳಿದು ಸರಿಯಾದ ಚಿಕಿತ್ಸೆಯನ್ನು ಪಡೆಯುವುದು ಅತ್ಯಗತ್ಯ. ಆಯುರ್ವೇದದಲ್ಲಿ ಡಿಸ್ಮೆನೋರಿಯಾ ಅನ್ನು ಉದಾವರ್ತಿನಿ ಅಥವಾ ಕಷ್ಟಾರ್ಥವ ಎಂದು ವಿವರಿಸಲಾಗಿದೆ. ಇಲ್ಲಿ ನೋವು ವಾತದ ಅತಿ ಪ್ರಕೋಪದಿಂದ ಸಂಭವಿಸುವುದು ಎಂದು ಪರಿಗಣಿಸಲಾಗುತ್ತದೆ. ಆಚಾರ್ಯ ಚರಕರ ಪ್ರಕಾರ ಉದಾವರ್ತಿನಿಯಲ್ಲಿ ವಾತ ತನ್ನ ಸ್ವಪ್ರಕೋಪ ಕಾರಣಗಳಾದ ವೇಗಧಾರಣ, ವಾತಲ ಆಹಾರ ವಿಹಾರ, ಮಾನಸಿಕ ಒತ್ತಡ ಹಾಗೂ ಉದ್ವೇಗ ಇವುಗಳ ಕಾರಣಗಳಿಂದ ಗರ್ಭಾಶಯದಲ್ಲಿ ವಾತ ಅಸಮತೋಲನ ಸಂಭವಿಸುತ್ತದೆ. ಹಾಗೆ ವಾತ ಊರ್ಧ್ವ ಗಮನದಿಂದ ಮಾಸಿಕ ರಕ್ತಸ್ರಾವದ ನಿರ್ಗಮನ ಕಠಿಣವಾಗುತ್ತದೆ ಮತ್ತು ನೋವಿನಿಂದ ಕಾಣಿಸಿಕೊಳ್ಳುತ್ತದೆ. ಕಷ್ಟಾರ್ಥವದಲ್ಲಿ ವಾತದ ಪ್ರಕೋಪ ಗರ್ಭಾಶಯದ ಸಂಕುಚನವನ್ನು ಅತಿಯಾಗಿ ಮಾಡುತ್ತದೆ. ಇದರಿಂದ ಮಾಸಿಕ ರಕ್ತಸ್ರಾವದ ನಿರ್ಗಮನ ಕಠಿಣವಾಗಿ ನೋವು ಎಳೆಯುವಿಕೆ ಮತ್ತು ಕೆಳಹೊಟ್ಟೆಯ ಮೇಲೆ ಒತ್ತಡ ಉಂಟಾಗುತ್ತದೆ. ನೋವು ಅತಿಯಾದರೆ, ರಕ್ತಸ್ರಾವ ಅತಿಯಾಗಿ ನಡೆಯುವುದಾದರೆ, ಮದುವೆಯಾದ ನಂತರ ನೋವು ಹೆಚ್ಚಾದರೆ ವೈದ್ಯರನ್ನು ಖಚಿತವಾಗಿ ಸಂಪರ್ಕಿಸಬೇಕು. ನೋವು ಸ್ವಾಭಾವಿಕ ಎಂದುಕೊಂಡರೆ ದೈನಂದಿನ ಕಾರ್ಯಕ್ರಮಕ್ಕೆ ವೈಯಕ್ತಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ಕೆಲಸದಲ್ಲಿ ಕಡಿಮೆ ಗಮನ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಕುಂದಿಕೆ, ಮನೆಯಲ್ಲಿ ಅಸಹನೀಯತೆ ಹೆಚ್ಚಾಗಬಹುದು. ಆದ್ದರಿಂದ ಹಿಂಜರಿಯದೆ ಪರಿಹಾರ ಕಂಡುಕೊಳ್ಳುವುದು ಅತ್ಯಗತ್ಯ. ಡಿಸ್ಮೆನೋರಿಯಾಗೆ ಆಧುನಿಕ ಚಿಕಿತ್ಸೆಯಲ್ಲಿ ಹಾಟ್ ವಾಟರ್ ಬ್ಯಾಗ್ ಅನ್ನು ಕೆಳಹೊಟ್ಟೆಯ ಮೇಲೆ ಇಡುವುದು, ಅನಾಲ್ಜೆಸಿಕ್ಸ್, ಆಂಟಿಸ್ಪಾಸ್ಮೋಡಿಕ್ಸ್ ಹಾಗೂ ಗರ್ಭನಿರೋಧಕ ಮಾತ್ರೆಗಳನ್ನು ಸೂಚಿಸಲಾಗುತ್ತದೆ. ವ್ಯಾಯಾಮ ಹಾಗೂ ಬ್ರೀದಿಂಗ್ ಎಕ್ಸಸೈಸಸ್ ಸಹ ಸೂಚಿಸಲಾಗುತ್ತದೆ. ಹಾಗೆಯೇ ನೋವಿಗೆ ಕಾರಣವಾಗಿರುವ ಮೂಲ ರೋಗವನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಸಂರಕ್ಷಿತ ಚಿಕಿತ್ಸೆಗೆ ಪ್ರತಿಕ್ರಿಯೆ ನೀಡದಿದ್ದಾಗ ಶಸ್ತ್ರಚಿಕಿತ್ಸೆ ಪರಿಗಣಿಸಲಾಗುತ್ತದೆ. ಆಯುರ್ವೇದದ ಚಿಕಿತ್ಸೆಯು ಮುಖ್ಯವಾಗಿ ವಾತಶಮನ ಹಾಗೂ ರಕ್ತಸ್ರಾವವನ್ನು ಸರಿಯಾಗಿ ನಿಯಂತ್ರಣಗೊಳಿಸುವುದಾಗಿದೆ. ಲಘು ಮತ್ತು ಪಚನ ಆಹಾರ ಸೇವನೆ, ಕೆಳಹೊಟ್ಟೆಗೆ ಬೆಚ್ಚಗೆನೆಯ ಸೆಕೆಯು, ತೈಲದಿಂದ ಅಭ್ಯಂಗ ಹಾಗೂ ನಿಯಮಿತ ವ್ಯಾಯಾಮ ಸೂಚಿಸಲಾಗಿದೆ. ವೈದ್ಯರ ಸಲಹೆಯೊಂದಿಗೆ ಸೂಕ್ತ ಚಿಕಿತ್ಸೆ ಕಂಡುಕೊಳ್ಳುವುದು ಉತ್ತಮ. ಸಾಮಾನ್ಯವಾಗಿ ಕೆಲವು ತಪ್ಪು ನಂಬಿಕೆಗಳು ಡಿಸ್ಮೆನೋರಿಯಾದ ಬಗ್ಗೆ ಈ ಥರ ಇವೆ. ಮಾಸಿಕ ನೋವು ಸಾಮಾನ್ಯ ಮತ್ತು ಸಹಿಸಪಡಬೇಕಾಗುತ್ತದೆ. ಮಾಸಿಕ ದಿನಗಳಲ್ಲಿ ಸ್ನಾನ ಮಾಡಬಾರದು. ವ್ಯಾಯಾಮ, ಯೋಗ ಮಾಡಿದರೆ ರಕ್ತಸ್ರಾವ ಮತ್ತು ನೋವು ಹೆಚ್ಚಾಗುತ್ತದೆ. ಮದುವೆಯಾದ ಮೇಲೆ ನೋವು ಸ್ವತಃ ಕಡಿಮೆಯಾಗುತ್ತದೆ. ಇವುಗಳು ತಪ್ಪು ನಂಬಿಕೆಗಳು. ಇದರ ನಿಜಾಂಶಗಳೇನೆಂದರೆ, ನೋವು ಅತಿಯಾದರೆ ಅದು ಚಿಕಿತ್ಸೆಗೆ ಅರ್ಹ. ಸಹಿಸುತ್ತಿರುವುದಕ್ಕೆ ಬದಲು ವೈದ್ಯರನ್ನು ಸಂಪರ್ಕಿಸುವುದು ಬಹುಮುಖ್ಯ. ಸ್ನಾನ ಅತ್ಯಗತ್ಯ. ಸ್ವಚ್ಛತೆಯಿಂದ ಸೋಂಕು ಕಡಿಮೆಯಾಗುತ್ತದೆ. ಉಗುರು ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ನೋವು ಕಡಿಮೆಯಾಗಬಹುದು. ಲಘು ವ್ಯಾಯಾಮ, ಯೋಗ, ನಿಧಾನ ನಡೆದಾಟ ಇವುಗಳೆಲ್ಲವೂ ಗರ್ಭಾಶಯಕ್ಕೆ ರಕ್ತ ಪ್ರವಾಹವನ್ನು ಸುಧಾರಿಸಿ ನೋವು ಕಡಿಮೆ ಮಾಡುತ್ತದೆ. ಹಾಗೂ ಮದುವೆಯಾದ ಮೇಲೆ ನೋವು ಕಡಿಮೆಯಾಗುತ್ತದೆ ಎನ್ನುವುದು ಎಲ್ಲರಲ್ಲೂ ನಿಜವಲ್ಲ. ನೋವಿನ ಕಾರಣ ತಿಳಿದು ಚಿಕಿತ್ಸೆ ಪಡೆಯುವುದು ಸರಿಯಾದ ಮಾರ್ಗ. ಕೊನೆಯದಾಗಿ ಹೇಳುವುದೇನೆಂದರೆ, ನೋವು ಬಂದರೆ ಸಹಿಸುವುದು ಗುಣವಲ್ಲ. ಸಹಜವಾದ ನೋವಿಗಿಂತ ಹೆಚ್ಚು ನೋವಾಗುವಾಗ, ಜೀವನದ ಚಲನೆ ದಿನನಿತ್ಯಕ್ಕೆ ಅಡ್ಡಿಯಾಗುವಾಗ ಚಿಕಿತ್ಸೆ ಪಡೆದುಕೊಳ್ಳಲು ಮುಂದೆ ಬನ್ನಿ. ಸಹಾಯ ಮತ್ತು ಪರಿಹಾರಗಳಿವೆ. ವೈದ್ಯರನ್ನು ಭೇಟಿ ಮಾಡಿ ಕಾರಣವನ್ನು ತಿಳಿದುಕೊಂಡು ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಡಿಸ್ಮೆನೋರಿಯಾ ಬಗ್ಗೆ ಈ ವಿವರವಾದ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ನಂಬಿದ್ದೇನೆ. ಯಾವುದೇ ಸಂಶಯ, ಪರಿಶೀಲನೆ ಅಥವಾ ಚಿಕಿತ್ಸೆಗೆ ಸಲಹೆ ಬೇಕಿದ್ದರೆ ಹಾಗೂ ಹೆಚ್ಚಿನ ಮಾಹಿತಿಗೆ ಮತ್ತು ಚಿಕಿತ್ಸೆಗಾಗಿ ಕೇಳಿ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ. ಧನ್ಯವಾದಗಳು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
2: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ಇದೀಗ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಕಿರುನಾಟಕದ ಮೂಲಕ ಜಾಗೃತಿಯನ್ನ ಮೂಡಿಸಲಿದ್ದಾರೆ ಕೆಎಲ್ಇ ವಿಶ್ವವಿದ್ಯಾಲಯದ ಮನಃಶಾಸ್ತ್ರ ವಿಭಾಗದ ಅಂತಿಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳು.
1: ನಾವು ಹೆಚ್ಚಾಗಿ ಒಬ್ಬ ವ್ಯಕ್ತಿಯನ್ನು ಅವರ ವಿಕಲಾಂಗತೆಯಿಂದ ಗುರುತಿಸುತ್ತೇವೆ ಮತ್ತು ಅವರ ಮಾತನ್ನು ಕೇಳುವ ಮೊದಲೇ ಅವರ ಬದಲಾಗಿ ನಾವೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಇದು 14 ವರ್ಷದ ಆರ್ತಿಯ ಕಥೆ. ಅವಳು 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಮತ್ತು ಅವಳು ಸ್ವಲ್ಪ ಬೌದ್ಧಿಕ ಅಕ್ಷಮತೆಯನ್ನು ಹೊಂದಿದ್ದಾಳೆ. ಅವಳು ಕೆಲವು ವಿಷಯಗಳನ್ನು ಈತರಿಗಿಂತ ಸ್ವಲ್ಪ ನಿಧಾನವಾಗಿ ಕಲಿಯುತ್ತಾಳೆ. ಆದರೆ ಅವಳಿಗೂ ತನ್ನದೇ ಆದ ಕನಸುಗಳಿವೆ. ತನ್ನ ಜೀವನದ ಬಗ್ಗೆ ತಾನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಅವಳು ಬಯಸುತ್ತಾಳೆ. ಯಾಕೆಂದರೆ ನಾವು ಒಬ್ಬರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಬದಲು ಅವರ ಧ್ವನಿಯನ್ನು ಕೇಳಿದಾಗಲೇ ನಿಜವಾದ ಬದಲಾವಣೆ ಪ್ರಾರಂಭವಾಗುತ್ತದೆ. ದೃಶ್ಯವೊಂದು. ಆರ್ತಿಗೆ ತನ್ನ ಶಾಲೆಗೆ ಬೇಕಾದ ಕೆಲವು ಸಾಮಾನುಗಳನ್ನು ತರಲು ಹೊರಗಡೆ ಹೋಗಬೇಕಾಗಿತ್ತು.
2: ಅಮ್ಮ, ನನಗೆ ಸ್ಕೂಲ್ಗೆ ಕೆಲವು ಸಾಮಾನುಗಳು ಬೇಕು. ನನ್ನ ನೋಟ್ಬುಕ್ ಮುಗಿದು ಹೋಗಿದೆ ಮತ್ತು ಡ್ರಾಯಿಂಗ್ಗೆ ಕಲರ್ಸ್ ಕೂಡ ಬೇಕು. ಸ್ವಲ್ಪ ಹಣ ಕೊಡ್ತೀರಾ?
3: ಮತ್ತೆ ಹಣ ಬೇಕಾ? ನಿನಗ ಎಷ್ಟೆಲ್ಲ ಬೇಕು? ಹೇಗಿದ್ದರೂ ನಿನಗೆ ಏನೂ ಸರಿಯಾಗಿ ಬರಲ್ಲ. ನಮ್ಮ ದುರದೃಷ್ಟ, ನಿನ್ನಂತ ಮಗು ನಮ್ಮ ಮನೆಯಲ್ಲಿ ಹುಟ್ಟಿದೆ.
2: ಅಜ್ಜಿ, ನೀವು ಹಾಗೆ ಯಾಕೆ ಹೇಳ್ತೀರಾ? ನಾನು ಹೀಗೆ ಹುಟ್ಟಿದ್ದು ನನ್ನ ತಪ್ಪಲ್ಲಲ್ವಾ? ನನಗೆ ಸ್ಕೂಲ್ಗೆ ನಿಜವಾಗಿ ಹೋಗ್ಬೇಕು. ಟೀಚರ್ ಕೂಡ ಹೊಸ ನೋಟ್ಬುಕ್ ತರಬೇಕು ಅಂತ ಹೇಳಿದ್ದಾರೆ.
1: ಅತ್ತೆ, ನೀವು ಹಾಗೆ ಯಾಕೆ ಹೇಳ್ತೀರಾ? ಅದು ಅವಳು ಓದಿಗೂ ಬೇಕಾದ ಸಾಮಾನುಗಳ ಬಗ್ಗೆ.
3: ಹೌದು, ನಿನಗೇನು? ಹಣವೆಲ್ಲ ನನ್ನ ಮಗನ ದುಡಿಮೆಯಿಂದ ಖರ್ಚಾಗುತ್ತದೆ. ಅವಳಿಗೆ ತುಂಬಾ ತಲೆಗೆ ಹಚ್ಚಿಕೊಂಡಿದೀಯಾ? ಈ ಮುದುಕಿಯ ಮಾತನ್ನು ಯಾರು ಕೇಳುತ್ತಾರೆ?
1: ಮಗಳೇ, ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಜ್ಜಿಯ ಯೋಚನೆಯಿಂದ ನಿನ್ನ ಜೀವನ ಬದಲಾಗುವುದಿಲ್ಲ. ಇದು ತಗೋ ಹಣ, ನಿನಗೆ ಬೇಕಾದನ್ನು ತೆಗೆದುಕೊಂಡು ಬಾ ಮತ್ತು ಜಾಗ್ರತೆಯಿಂದ ಹೋಗು. ದೃಶ್ಯ 2. ಆರ್ತಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಸ್ಕೂಲ್ ಸಾಮಾನುಗಳನ್ನು ತರಲು ಹೊರಡುತ್ತಾಳೆ. ಆಗ ರೋಶ್ನಿ ಅವರ ಮನೆಗೆ ಬರುತ್ತಾಳೆ.
4: ಆಂಟಿ, ಆರ್ತಿಯನ್ನು ಮತ್ತೆ ಹೊರಗಡೆ ಕಳಿಸುತ್ತಿದ್ದೀರಾ? ನಿಮಗೆ ಭಯವಾಗುತ್ತಿಲ್ಲವೇ? ಜನರು ಏನು ಅಂದುಕೊಳ್ಳುತ್ತಾರೆ?
1: ಜನರು ಏನು ಅಂದುಕೊಳ್ಳುತ್ತಾರಾ ರೋಶ್ನಿ? ಆದರೆ ಆರ್ತಿ ಏನು ಬಯಸುತ್ತಾಳೆಂದು ನೀನು ಯಾವಾಗಾದರೂ ಯೋಚಿಸಿದೆಯಾ?
4: ಆದರೆ ಆಂಟಿ, ಆರ್ತಿಗೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗುತ್ತದೆ ಅಲ್ವಾ? ಇಂಥ ಮಕ್ಕಳನ್ನು ಹೆಚ್ಚಾಗಿ ಹೊರಗಡೆ ಕಳಿಸುವುದು ಸರಿಯಾ?
2: ಇಂಥ ಮಕ್ಕಳು ರೋಶ್ನಿ, ಯಾರಾದರೂ ನನ್ನ ಮುಂದೆ ನನ್ನ ಬಗ್ಗೆ ಹೀಗೆ ಮಾತನಾಡಿದಾಗ ನನಗೆ ಹೇಗೆ ಅನಿಸುತ್ತೆ ಎಂದು ನೀನು ಯಾವಾಗಾದರೂ ಯೋಚಿಸಿದ್ದೀಯಾ?
4: ಆರ್ತಿ, ನನ್ನ ಉದ್ದೇಶ ಹಾಗೆ ಇರಲಿಲ್ಲ.
2: ನನಗೆ ಗೊತ್ತು, ಆದರೆ ಜನರು ನನ್ನ ಮುಂದೆ ಕೂಡ ಇದೇ ರೀತಿ ಮಾತನಾಡುತ್ತಾರೆ. ನಾನು ಕೇಳಲ್ಲ ಎಂಬಂತೆ, ನಾನು ಅರ್ಥ ಮಾಡಿಕೊಳ್ಳಲ್ಲ ಎಂಬಂತೆ. ನಾನು ಸ್ವಲ್ಪ ನಿಧಾನವಾಗಿ ಕಲಿಯುತ್ತೇನೆ, ಆದರೆ ನನಗೆ ಎಲ್ಲಂದರೆಯ ಭಾವನೆಗಳಿವೆ.
1: ಹೌದು ಮಗಳೇ, ನೀನು ಸರಿಯಾಗಿ ಹೇಳಿದೆ. ರೋಶ್ನಿ, ಆರ್ತಿ ಚಿಕ್ಕವಳಿದ್ದಾಗ ಜನರು ನನಗೆ ಹೇಳುತ್ತಿದ್ದರು, ಇವಳ ಭವಿಷ್ಯ ಏನು? ಇವಳು ಏನಾದರೂ ಮಾಡಲು ಸಾಧ್ಯವೇ? ಯಾಕೆ ಇವಳನ್ನು ಇಷ್ಟು ಹೊರಗಡೆ ಕರೆದುಕೊಂಡು ಹೋಗ್ತೀಯ? ಮೊದಲು ನನಗೂ ಭಯವಾಗ್ತಿತ್ತು, ಆಮೇಲೆ ನಾನು ಆರ್ತಿಯನ್ನು ಗಮನಿಸಿದೆ. ಅವಳು ಚಿಕ್ಕ ಚಿಕ್ಕ ವಿಷಯಗಳನ್ನು ತಾನೇ ಕಲಿಯಲು ಪ್ರಾರಂಭಿಸಿದ್ದಳು. ಕೆಲವೊಮ್ಮೆ ತಪ್ಪು ಮಾಡುತ್ತಿದ್ದಳು, ಮತ್ತೆ ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳು ಯಾವಾಗೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ.
2: ಅಮ್ಮ, ನೆನಪಿದೆಯಾ ನಾನು ಮೊದಲ ಬಾರಿ ನನ್ನ ಕೈಯಿಂದ ಚಾ ಮಾಡಿದ್ದು?
1: ಹೌದು, ಸಕ್ಕರೆ ಬದಲು ಉಪ್ಪು ಹಾಕಿದ್ದೆ.
2: ಆದರೆ ನಾನು ಮಾಡಿದ್ದಲ್ವಾ?
1: ಹೌದು, ಆ ದಿನ ನನಗೆ ಒಂದು ವಿಷಯ ಅರ್ಥ ಆಯಿತು. ಪ್ರತಿಯೊಬ್ಬರಿಗೂ ಕೇವಲ ರಕ್ಷಣೆ ಮಾತ್ರ ಅಲ್ಲ, ತಾನೇ ಕೆಲವು ಕೆಲಸಗಳನ್ನು ಮಾಡಲು ಅವಕಾಶವೂ ಬೇಕು. ದೃಶ್ಯ 3. ಈ ಮಾತುಕತೆಯ ಮಧ್ಯೆ ಸಮುದಾಯ ಕಾರ್ಯಕರ್ತೆಯಾದ ನಿಶಾ ಆರ್ತಿಯ ಮನೆಗೆ ಬರುತ್ತಾಳೆ.
5: ನಾನು ಹೊರಗಿಂದ ಎಲ್ಲವನ್ನೂ ಕೇಳಿಕೊಂಡೆ. ರೋಶ್ನಿ, ಸಮಸ್ಯೆ ಆರ್ತಿಯ ಅಕ್ಷಮತೆ ಅಲ್ಲ. ಅವಳು ಹೊಂದಿರುವ ಅಕ್ಷಮತೆಯನ್ನು ಅವಳ ಸಂಪೂರ್ಣ ಗುರುತಿನಂತೆ ಸಮಾಜ ನೋಡಿದಾಗಲೇ ಸಮಸ್ಯೆ ಪ್ರಾರಂಭವಾಗುತ್ತದೆ.
4: ಆದರೆ ನಾವು ಏನು ಮಾಡಬೇಕು?
5: ಮೊದಲನೆಯದಾಗಿ ಅವಳ ಮಾತನ್ನು ಕೇಳಿ. ಅವಳ ಬದಲಾಗಿ ಪ್ರತಿಯೊಂದು ನಿರ್ಣಯವನ್ನು ನಾವೇ ತೆಗೆದುಕೊಳ್ಳಬಾರದು. ಅವಳು ಕಲಿಯಲು ಬೇಕಾದ ಸಾಮಾನವನ್ನು ಕೊಡಿ ಮತ್ತು ಅವಳನ್ನು ಸಮಾಜದಿಂದ, ಸಾಮಾನ್ಯ ಜೀವನದಿಂದ, ಅವಳ ಓದಿನಿಂದ ಮತ್ತು ಅವಕಾಶಗಳಿಂದ ದೂರ ಇಡಬೇಡಿ.
1: ಮತ್ತು ಅವಳೊಂದಿಗೆ ಮಾತನಾಡುವಾಗ ಗೌರವಿಸಿ ಮಾತನಾಡಿ.
4: ಆದರೆ ಕೆಲವೊಮ್ಮೆ ಜನರು ತಮಾಷೆ ಮಾಡುತ್ತಾರೆ.
2: ಅದುವೇ ನನಗೆ ಹೆಚ್ಚು ನೋವನ್ನು ಕೊಡುತ್ತದೆ. ಜನರು ನನ್ನ ಬಗ್ಗೆ ಮಾತನಾಡುತ್ತ ನಗುವಾಗ, ನನ್ನನ್ನು ಗುಂಪಿನಿಂದ ಬೇರೆ ಮಾಡಿದಾಗ, ಇವಳಿಗೆ ಏನು ತಾನೇ ಅರ್ಥ ಆಗುತ್ತೆ ಎಂದು ಹೇಳಿದಾಗ, ನನಗೆ ಅನ್ನಿಸುತ್ತೆ. ಬಹುಶಃ ಸಮಸ್ಯೆ ನನ್ನಲ್ಲೆಲ್ಲ, ಜನರ ನೋಟದಲ್ಲಿದೆ.
4: ಹೌದು, ನಾವು ಕೂಡ ಈಗ ಅರ್ಥ ಮಾಡಿಕೊಂಡಿದ್ದೇವೆ. ಆರ್ತಿಯನ್ನು ಯಾವಾಗಲೂ ನಾವೇ ನೋಡ್ಕೊಂಡು ಅವಳ ಬದಲಿಗೆ ಎಲ್ಲವನ್ನೂ ಮಾಡೋದು ಸರಿಯಲ್ಲ. ಅವಳು ತಾನೇ ಕಲಿಬೇಕು, ತಾನೇ ಮುಂದುವರಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ನಾವು ಅವಳ ಜೊತೆ ಚಿಕ್ಕ ಚಿಕ್ಕ ಕೆಲಸ ಮಾಡೋದನ್ನು ಅಭ್ಯಾಸ ಮಾಡಿಸ್ತೀವಿ. ತಾನೇ ಬಟ್ಟೆ ಹಾಕಿಕೊಳ್ಳೋದು, ತನ್ನ ಸಾಮಾನುಗಳನ್ನು ತಾನೇ ನೋಡಿಕೊಳ್ಳೋದು, ದುಡ್ಡು ಗುರುತಿಸುವುದು, ಹಾಗೆ ಪ್ರತಿದಿನ ಮಾಡಬೇಕಾದ ಕೆಲಸಗಳನ್ನು ತಾನೇ ಮಾಡೋದು. ಅದಕ್ಕೆ ತಾನೇ ಈಗ ಅವಳಿಗೆ ಸಾಮಾನು ತರಲು ನಾನು ಒಬ್ಬಳೇ ಕಳಿಸುತ್ತಿದ್ದೆ. ಅವಳು ತಪ್ಪು ಮಾಡಿದರೆ ಮೊದಲಿನ ಹಾಗೆ ನಾವು ಅದನ್ನು ಮಾಡಿಬಿಡಲ್ಲ. ಪರವಾಗಿಲ್ಲ, ಇನ್ನೊಂದು ಸಲ ಪ್ರಯತ್ನ ಮಾಡು ಅಂತ ಹೇಳಿ ಮತ್ತೆ ಪ್ರಯತ್ನ ಮಾಡೋಕ್ಕೆ ಅವಕಾಶ ಕೊಡ್ತೀವಿ.
5: ಹೌದು, ಅದು ತುಂಬ ಮುಖ್ಯ. ಅವಳು ಏನಾದರೂ ಕಲಿಬೇಕೆಂದರೆ ಒಂದಸಲ ತುಂಬ ವಿಷಯಗಳನ್ನು ಹೇಳಿಕೊಳ್ಳಬಾರದು. ಒಂದೊಂದು ವಿಷಯವನ್ನು ನಿಧಾನವಾಗಿ ಕಲಿಸಬೇಕು ಮತ್ತು ತಾಳ್ಮೆ ಇಟ್ಕೋಬೇಕು. ಕಷ್ಟ ಆಗಿರೋ ವಿಷಯಗಳನ್ನು ಸರಳವಾಗಿ ಹೇಳಬೇಕು. ಚಿತ್ರಗಳನ್ನು ತೋರಿಸಬಹುದು, ಉದಾಹರಣೆಗಳನ್ನು ಕೊಡಬಹುದು. ಅವಳು ಅರ್ಥ ಮಾಡಿಕೊಳ್ಳಿಕ್ಕೆ ಯಾವ ರೀತಿ ಸುಲಭವಾಗುತ್ತದೆ ಆ ರೀತಿಯಲ್ಲಿ ಕಲಿಸಬೇಕು. ಮತ್ತು ಅವಳು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ತೋರಿಸಿದರೂ ಕೂಡ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿ ಅವಳನ್ನು ಪ್ರೋತ್ಸಾಹಿಸಬೇಕು.
4: ಹೌದು, ಮೊದಲು ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಆರ್ತಿಗೆ ಎಲ್ಲದಕ್ಕೂ ನಮ್ಮ ಸಹಾಯ ಬೇಕು ಅಂತ. ಆದರೆ ಈಗ ನಮಗೆ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗಿದೆ. ಸಹಾಯ ಮಾಡೋದು ಅಂದರೆ ಅವಳ ಬದಲಿಗೆ ನಾವೇ ಎಲ್ಲವನ್ನು ಮಾಡೋದು ಅಲ್ಲ, ಅವಳು ತಾನೇ ಮಾಡೋಕ್ಕೆ ಕಲಿಸೋದು, ತಾನೇ ನಿಲ್ಲೋಕ್ಕೆ ಧೈರ್ಯ ಕೊಡೋದು, ಅದೇ ನಿಜವಾದ ಸಹಾಯ.
5: ಮತ್ತು ಇದು ಕೇವಲ ಮನೆಯಲ್ಲಿ ಮಾತ್ರ ಅಲ್ಲ, ಅವಳ ಓದು, ಬೇರೆಯವರ ಜೊತೆ ಮಾತಾಡೋದು, ಸ್ನೇಹಿತರ ಜೊತೆ ಬೆರೆತುಕೊಳ್ಳುವುದು, ಪ್ರತಿದಿನದ ಜೀವನದ ಕೆಲಸಗಳನ್ನು ಮಾಡುವುದು, ಇವೆಲ್ಲ ಕೂಡ ತುಂಬ ಮುಖ್ಯ. ಶಾಲೆಯಲ್ಲಿ ಶಿಕ್ಷಕರ ಜೊತೆ ಸೇರಿ ಅವಳಿಗೆ ಕಲಿಕೆ ಸುಲಭವಾಗುವಂತೆ ಮಾಡಬಹುದು. ಮತ್ತು ಎಲ್ಲಕ್ಕಿಂತ ಮುಖ್ಯ, ಆರ್ತಿಯನ್ನು ಸಮಾಜದಿಂದ ದೂರ ಮಾಡಬಾರದು. ಅವಳು ಕೂಡ ಈ ಸಮಾಜದ ಒಂದು ಭಾಗ. ಅವಳು ಕೂಡ ಎಲ್ಲರಂತೆ ಕಲಿಬೇಕು, ಬೇರೆಯವರ ಜೊತೆ ಬೆರೆತುಕೊಳ್ಳಬೇಕು, ತನ್ನ ಜೀವನವನ್ನು ತಾನೇ ನಡೆಸಬೇಕು.
4: ಯಾಕೆಂದರೆ ಆರ್ತಿಗೆ ನಮ್ಮ ದಯೆ ಬೇಡ,
5: ಅವಳಿಗೆ ನಮ್ಮ ಬೆಂಬಲ ಬೇಕು, ನಮ್ಮ ಗೌರವ ಬೇಕು, ಮತ್ತು ಎಲ್ಲರಂತೆ ಅವಳಿಗೂ ಸಮಾನ ಅವಕಾಶ ಬೇಕು.
2: ನನಗೆ ಅವಕಾಶ ಸಿಕ್ಕರೆ ನಾನು ಕೂಡ ಕಲಿಯಬಹುದು, ನಾನು ಕೂಡ ನನ್ನ ನಿರ್ಧಾರವನ್ನು ನಾನೇ ತೆಗೆದುಕೊಳ್ಳಬಹುದು, ನಾನು ಕೂಡ ನನ್ನ ಜೀವನವನ್ನು ನಾನೇ ನಡೆಸಬಹುದು.
5: ಹೌದು ಆರ್ತಿ, ನಿನ್ನಲ್ಲಿ ಇರುವ ಅಕ್ಷಮತೆ ನಿನ್ನ ಪೂರ್ತಿ ಗುರುತು ಅಲ್ಲ. ನಿಜವಾದ ತೊಂದರೆ ಯಾವಾಗ ಬರುತ್ತೆ ಅಂದರೆ ಸಮಾಜ ನಿನ್ನ ಅಕ್ಷಮತೆಯನ್ನು ಮಾತ್ರ ನೋಡಿ ನೀನು ಅಷ್ಟೇ ಅಂತ ನಿರ್ಧಾರ ಮಾಡಿದಾಗ. ಆದರೆ ಅವಕಾಶ ಕೊಟ್ಟರೆ, ಬೆಂಬಲ ಕೊಟ್ಟರೆ, ಗೌರವ ಕೊಟ್ಟರೆ ಆರ್ತಿಯು ಕೂಡ ತುಂಬ ವಿಷಯಗಳನ್ನು ಕಲಿಯಬಹುದು, ಮುಂದೆ ಬರಬಹುದು, ಮತ್ತೆ ತನ್ನ ಜೀವನ ತಾನೇ ನಡೆಸಬಹುದು.
4: ಆರ್ತಿ, ಇವತ್ತು ನನಗೆ ಒಂದು ವಿಷಯ ಅರ್ಥ ಆಯಿತು. ನಿನಗೆ ನಮ್ಮ
2: ಸಹಾನುಭೂತಿಗಿಂತ ಹೆಚ್ಚಾಗಿ ಗೌರವ ಬೇಕು,
4: ದಯೆಗಿಂತ ಹೆಚ್ಚಾಗಿ
2: ತನ್ನತನ ಬೇಕು,
5: ರಕ್ಷಣೆಗಿಂತ ಹೆಚ್ಚಾಗಿ
2: ಅವಕಾಶ ಬೇಕು,
4: ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ
2: ನನ್ನ ಮಾತನ್ನು ಕೇಳುವ ಹಕ್ಕು ಬೇಕು.
4: ನಾವು ಹೇಳ್ತೇವೆ ಸಮಾಜ ಬದಲಾಗಬೇಕು ಎಂದು,
5: ಆದರೆ ಬದಲಾವಣೆ ಆಗ ಪ್ರಾರಂಭವಾಗುತ್ತದೆ.
4: ನಾವು ಒಬ್ಬರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು
2: ಅವರ ಕಥೆಯನ್ನು ಅವರಿಂದಲೇ ಕೇಳಿದಾಗ ನಾನು ಕೇವಲ ನನ್ನ ಅಕ್ಷಮತೆ ಅಲ್ಲ, ನನಗೂ ಕನಸುಗಳಿವೆ, ನನಗೂ ನನ್ನ ಇಷ್ಟಗಳಿವೆ, ನನಗೂ ಭಾವನೆಗಳಿವೆ, ಮತ್ತು ನನಗೂ ನನ್ನ ಧ್ವನಿ ಇದೆ.
4: ಬೇಕಾಗಿರುವುದು ಕೇವಲ
5: ಆ ಧ್ವನಿಯನ್ನು ಕೇಳುವುದು,
4: ಅರ್ಥ ಮಾಡಿಕೊಳ್ಳುವುದು,
2: ಮತ್ತು ಆ ಧ್ವನಿಯಿಂದ ಬದಲಾವಣೆ ತರುವುದು.
4: ಸತ್ಯ ಧ್ವನಿಗಳು ಅರ್ಥಪೂರ್ಣವಾದ ಬದಲಾವಣೆ.
0: ಇದುವರೆಗೂ ಪ್ರಸಾರವಾಯಿತು ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಕಿರುನಾಟಕ. ಈ ನಾಟಕದ ಮೂಲಕ ಜಾಗೃತಿಯನ್ನ ಮೂಡಿಸಿದವರು ಕೆಎಲ್ಇ ವಿಶ್ವವಿದ್ಯಾಲಯದ ಮನಃಶಾಸ್ತ್ರ ವಿಭಾಗದ ಅಂತಿಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳಾದ ಅನಹಿತಾ ತೋರ್ಗಲ್, ಖುಷಿ ಅಂಕಲೆ, ಅಂಜುಮ್ ಮತ್ತು ತನ್ವಿ, ಹಾಗೂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯಾಸ್ಮಿನ್ ಡಿಎನ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ನಮ್ಮ ದೈಹಿಕ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಕಾಳಜಿಯನ್ನ ವಹಿಸುತ್ತೇವೆ, ಆದರೆ ಮನಸ್ಸಿಗೆ ನೋವಾದಾಗ, ಒತ್ತಡ ಹೆಚ್ಚಾದಾಗ ಅಥವಾ ಯಾವುದೇ ಚಿಂತೆ ಕಾಡುತ್ತಿರುವಾಗ ಅದನ್ನು ನಾವು ಬಹಳ ಸಲ ಯಾರಿಗೂ ಹೇಳಿಕೊಳ್ಳದೆ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುತ್ತೇವೆ. ಆದರೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ. ಹಾಗಾದರೆ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಮಾನಸಿಕ ಸಮಸ್ಯೆಗಳನ್ನ ಗುರುತಿಸುವುದು ಹೇಗೆ, ಇಂತಹ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕು, ಎಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜೆಎನ್ಎಂಸಿ ಮಹಾವಿದ್ಯಾಲಯದ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಸಮೃದ್ಧಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಮೊದಲಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಬಗ್ಗೆ ಮಾತನಾಡೋದಾದ್ರೆ ಈ ದಿನದ ಉದ್ದೇಶ ಏನು ಮೇಡಮ್, ಈ ದಿನವನ್ನ ಯಾಕಾಗಿ ಆಚರಣೆ ಮಾಡಲಾಗುತ್ತೆ ಅಂತ?
1: ಯೂಶುವಲಿ ಅಕ್ಟೋಬರ್ 10th ಏನಂತ ಇರುತ್ತೆ, ದಟ್ ಇಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿ ಇಯರ್ ನಮಗೆ ಒಂದು ಥೀಮ್ ಅಂತ ಇರುತ್ತೆ, ಎವ್ರಿ ಇಯರ್ ವಿ ಫಾಲೋ ದಟ್ ಥೀಮ್. ಆ ಥೀಮ್ ಅಲ್ಲಿ ಒಳಗೊಂಡಿರುವಂತ ಅಂಕಿ ಅಂಶಗಳನ್ನ ನಾವು ಆ ವರ್ಷ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ವರ್ಷ ನಮ್ಮ ಥೀಮ್ ಇರೋದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಹರ್ಡ್, ರಿಯಲ್ ವಾಯ್ಸಸ್, ರಿಯಲ್ ಚೇಂಜ್. ವಿಶ್ವ ಮಾನಸಿಕ ಆರೋಗ್ಯ ದಿನ ಘೋಷವಾಕ್ಯ, ಅನುಭವದ ದನಿಗಳಿಂದ ಕಿವಿಗೊಡೋಣ, ಅನುಭವದ ದನಿಗಳಿಗೆ ಕಿವಿಗೊಡೋಣ, ದನಿಗಳಿಂದ ನೈಜ ಬದಲಾವಣೆ ಪಡೆಯೋಣ. ಇದರರ್ಥ ಏನಂದ್ರೆ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಸೆಲೆಬ್ರೇಟ್ ಮಾಡೋ ಕಾರಣ ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕಡಿಮೆ, ಜನಜಾಗೃತಿ ಆಲ್ರೆಡಿ ಕಡಿಮೆ, ನೀವು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರೋ ಹಾಗೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎವ್ರಿ ಇಯರ್ ಮೆಂಟಲ್ ಹೆಲ್ತ್ ಡೇ ದಿನ ಒಂದು ಥೀಮ್ ಕೊಡುತ್ತೆ. ಆ ಥೀಮ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾವು ಜನರಲ್ಲಿ ಎಷ್ಟು ಜಾಗೃತಿ ಇದೆ ಅದನ್ನ ನಾವು ಫಸ್ಟ್ ತಿಳ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ. ಕಡಿಮೆ ಇದೆ ಅಂತ ಆಲ್ರೆಡಿ ನಮ್ಗೆ ಗೊತ್ತು, ಸೊ ಜನಜಾಗೃತಿ ಮೂಡಿಸ್ಲಿಕ್ಕೆ ಫಸ್ಟ್ ಟ್ರೈ ಮಾಡಲಿಕ್ಕೆ ಚಾಲು ಮಾಡ್ತೀವಿ. ಸೊ ಆ ಜನಜಾಗೃತಿ ಮೂಡಿದೆಯೋ ಇಲ್ಲೋ ಅಂತ ಹೋಗ್ತಾ ಹೋಗ್ತಾ ನಮಗೆ ಆ ವರ್ಷದ ಕೊನೆಯಲ್ಲಿ ಎಷ್ಟು ಇಂಪ್ಲಿಮೆಂಟ್ಸ್ ಆಗಿದೆ, ಎಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜಸ್ ಬಂದಿದೆ, ಜನರಲ್ಲಿ ಎಷ್ಟು ಅರಿವಳಿಕೆ ಆಲ್ರೆಡಿ ಬಂದಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ WHO ಪ್ರತಿ ವರ್ಷ ಒಂದಲ್ಲ ಒಂದು ಥೀಮ್ನ ಕೊಟ್ಟು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಪ್ರಯೋರಿಟೈಸ್ ಮಾಡಕ್ಕೆ, ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಡ್ಲಿಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ.
0: ಮೇಡಮ್, ಈಗ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ, ಯಾಕಂದ್ರೆ ದೇಹದ ಆರೋಗ್ಯದಷ್ಟೇ ಮನಸ್ಸಿನ ಆರೋಗ್ಯ ಕೂಡ ಮುಖ್ಯ ಅಂತ ಹೇಳ್ತಾರಲ್ಲ, ಹಾಗಾಗಿ.
1: ಸೊ ದೈಹಿಕ ಆರೋಗ್ಯದಲ್ಲಿ ಒಂದು ಭಾಗ ಮಾನಸಿಕ ಆರೋಗ್ಯ, ಸೆಪರೇಟ್ ಅಂತ ಹೇಳಲಿಕ್ಕಾಗಲ್ಲ. ದೈಹಿಕ ಆರೋಗ್ಯದ ಒಂದು ಲಕ್ಷಣ ಗುಣಗಳು ಕಾಣಿಸ್ತವೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಂತೀವಿ ಅದು ಹೊರಗಡೆ ಕಾಣಿಸ್ತವೆ. ಮಾನಸಿಕ ಆರೋಗ್ಯದ್ದು ಆ ಪರ್ಸನ್ ಆ ಮನುಷ್ಯ ಒಳಗಡೆನೆ ಅನುಭವಿಸ್ತಾ ಇರ್ತಾನೆ, ಹೊರಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಜನ ಹೇಳೋ ರೀತಿ ಹೆಚ್ಚು, ಇಲ್ಲ ಅದ್ ನಿನ್ ಮೈಂಡ್ ಅಲ್ಲಿದೆ, ಅದ್ ನಿನ್ ಮನಸ್ಸಲ್ಲಿದೆ ಅಷ್ಟೇ, ತೆಗೆದುಹಾಕಿದ್ರೆ ಈಸಿಯಾಗಿ ಹೊರಗೆ ಬರ್ಬೋದು. ಆ ವ್ಯಕ್ತಿ ಅದನ್ನ ಆಲ್ರೆಡಿ ಟ್ರೈ ಮಾಡಿರ್ತಾರೆ, ತೆಗೆದುಹಾಕ್ಲಿಕ್ಕೆ ಟ್ರೈ ಮಾಡಿರ್ತಾರೆ, ಆಗೋದಿಲ್ಲ. ದೈಹಿಕ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇದೆ, ಬೇಗ ಗುಣನೂ ಆಗ್ತಾರೆ, ಸಮಾಜದ ಅರಿವು ಅಷ್ಟು ಮೂಡಿಸಿದೆ ಆಲ್ರೆಡಿ. ಸೊ ಈಸಿ ಟ್ರೀಟ್ ಮಾಡಲಿಕ್ಕೆ. ಮಾನಸಿಕ ಆರೋಗ್ಯದ ಪ್ರಾಬ್ಲಮ್ ಏನು, ಮಾನಸಿಕ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದೇ ಭಾರಿ ಲೇಟ್ ಆಗುತ್ತೆ. ಲೇಟ್ ಆದ್ಮೇಲೆ ಅವ್ರು ಡಾಕ್ಟರ್ ಹತ್ರ ಬರೋದಿನ್ನು ಲೇಟ್ ಮಾಡ್ತಾರೆ. ಸೈಕಿಯಾಟ್ರಿಸ್ಟ್ ಹತ್ರ ಬರ್ತಾರ, ಇಲ್ಲ ಫಸ್ಟ್ ಬೇರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಪ್ರಾಬ್ಲಮ್ಸ್ ಬೇರೆ ಬೇರೆ ಇದೆ ಅಂತ ಹೇಳ್ತಾರೆ. ಸೈಕಿಯಾಟ್ರಿಸ್ಟ್ ಹತ್ರ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ತಿಂಗಳಾಗೋಗಿರುತ್ತೆ, ವರ್ಷಗಳಾಗೋಗಿರುತ್ತೆ. ಸೊ ಬಹಳ ಪ್ರಾಬ್ಲಮ್ ಬಂದ ಮೇಲೆ ಸೈಕಿಯಾಟ್ರಿಸ್ಟ್ ಹತ್ರ ಬಂದು ಮಾತಾಡೋದು. ಹಾಗಾಗಿ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್, ಫ್ಯಾಮಿಲಿ ಹತ್ರ ಹಂಚಿಕೊಳ್ಳೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ ತಕ್ಷಣ ಸೈಕಿಯಾಟ್ರಿಸ್ಟ್ ಅಥವಾ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಇತ್ತೀಚಿನ ಒಂದು ಜೀವನ ಶೈಲಿ ಅಂದ್ರೆ ಜೀವನ ಅನ್ನೋದೇ ತುಂಬಾ ವೇಗವಾಗ್ಬಿಟ್ಟಿದೆ, ಕೆಲಸ, ಕುಟುಂಬ, ಹಣಕಾಸು, ಹೀಗೆ ಪ್ರತಿಯೊಂದರಲ್ಲೂ ಒತ್ತಡ ಇದ್ದೇ ಇರುತ್ತೆ. ಇಷ್ಟೊಂದು ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಐ ಥಿಂಕ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರೋದೇ ನಮ್ಮ ಎಕ್ಸ್ಪೆಕ್ಟೇಷನ್ಸ್. ನಾವು ಇಷ್ಟಿಷ್ಟು ಮಾಡಬೇಕು ಅಂತ ನಮಗೆ ನಾವೇ ಒಂದು ಲಿಮಿಟ್ ಹಾಕೊತೀವಿ, ಒಂದು ಎಕ್ಸ್ಪೆಕ್ಟೇಷನ್ಸ್ ಹಾಕೋತೀವಿ, ಅದು ವರ್ಷ ವರ್ಷ ಹೆಚ್ಚಾಗ್ತಾನೆ ಇದೆ. ಸಣ್ಣಿರ್ಬೇಕಾದ್ರೆ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಇಂಥ ಒಳ್ಳೆ ಕೆಲಸ ಜಾಯಿನ್ ಆಗಲೇಬೇಕು, ಕೆಲಸ ಆದ್ಮೇಲೆ ಇಷ್ಟು ದುಡಿಲೇಬೇಕು, ಕುಟುಂಬಕ್ಕೆ ಇಷ್ಟು ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಹಾಕೋತೀವಿ. ಅದರ ಅರ್ಥ ನಡಿಬೇಕಾದ್ರೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಎರಡು ತರದ ಒತ್ತಡ ಇರುತ್ತೆ. ಒತ್ತಡ ಅನ್ನೋದು ನಾರ್ಮಲಿ ಎಲ್ಲರಿಗೂ ಇರುತ್ತೆ, ಕರೆಕ್ಟ್? ಸೊ ಯು ಸ್ಟ್ರೆಸ್, ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಯು ಸ್ಟ್ರೆಸ್ ಅಂದ್ರೆ ಒಳ್ಳೆ ಸ್ಟ್ರೆಸ್. ಸೊ ಆ ಸ್ಟ್ರೆಸ್ ಇದ್ರೆ ಆ ಪರ್ಸನ್ ಅವನ ಜೀವನದಲ್ಲಿ ಮುಂದೆ ನಡೆಯೋಕ್ಕೂ ಕೂಡ ಸುಲಭ ಆಗುತ್ತೆ. ಬಟ್ ಅದೇ ಟೈಮ್ ಡಿಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಮ್ಯಾನೇಜಬಲ್ ಮಾಡಕ್ ಆಗ್ತಾ ಇಲ್ಲ, ಆ ಮಿತಿ ಮೀರ್ತಾ ಇದೆ ಅಂದಾಗ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಆ ಸ್ಟ್ರೆಸ್ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಾರಣ. ಆಲ್ರೆಡಿ ಮಕ್ಕಳಿಗೆ ಒಂದು ಲಿಮಿಟ್ ಅಂತ ಇದ್ದು ಬಿಡುತ್ತೆ, ಅದು ಅವ್ರು ದೊಡ್ಡವರಾದಾಗ್ಲೂ ಕೂಡ ಹಾಗೆ ಕ್ಯಾರಿ ಆನ್ ಆಗುತ್ತೆ. ನಮ್ ಪೇರೆಂಟ್ಸ್ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ಗೆ ಒಳ್ಳೆ ಜಾಬ್ ಬೇಕೇ ಬೇಕು. ಆ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಅದನ್ನ ನಾವು ಪಡ್ಕೊಂಡ್ರೆ ಓಕೆ, ಕೆಲವೊಬ್ರಿಗೆ ಪಡ್ಕೊಳ್ಲಿಕ್ ಆಗಲ್ಲ, ಆವಾಗ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅದು ಬೇರೆ ಬೇರೆ ವಿಧಾನವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬೀಟ್ ಡಿಪ್ರೆಷನ್, ಆಂಗ್ಸೈಟಿ, ಅದೀಗ ನಾವು ಲೇಬಲ್ ಕೊಟ್ಟಿರೋದು ಹಾಗೆ, ಬಟ್ ಸ್ಟ್ರೆಸ್ ಇಂದನೇ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್.
0: ಮೇಡಮ್, ಈಗ ಒತ್ತಡದಿಂದ ಸಾಮಾನ್ಯವಾಗಿ ನಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಇವಾಗ ಸಾಮಾನ್ಯ ಒತ್ತಡಕ್ಕೂ ಹಾಗೇನೆ ಈ ಒಂದು ಮಾನಸಿಕ ಕಾಯಿಲೆ ನಡುವೆ ಇರುವಂತಹ ವ್ಯತ್ಯಾಸ ಹೇಗೆ ನಾವು ಗುರುತಿಸುವುದು ಅಂತ?
1: ನಾನು ಆಲ್ರೆಡಿ ಹೇಳಿರೋ ಹಾಗೆ, ಒತ್ತಡ ಇದ್ರೇ ಮನುಷ್ಯ ಮುಂದೆ ಹೋಗೋದು. ಅವನಿಗೊಂದು ಗೋಲ್ ಇರಬೇಕು, ಆ ಗೋಲ್ನ ಅಚೀವ್ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ಟ್ರೆಸ್, ಅದಕ್ಕೆ ನಾವು ಯೂಸ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಒಳ್ಳೆ ರೀತಿ ಅಂತ ಸ್ಟ್ರೆಸ್. ಅದಿದ್ರೆ ಮಾತ್ರ ಅವ್ನ ಗೋಲ್ ಹತ್ರ ಹೋಗ್ಬೋದು, ಅವ್ನ ಗೋಲ್ ರೀಚ್ ಮಾಡ್ಬೋದು. ಬಟ್ ಅದೇ ಟೈಮಿಗೆ ಒಂದು ಎಕ್ಸಾಮಿಗೆ ಯೂಶ್ವಲಿ ಎಕ್ಸಾಮ್ ಆಗೋ ತನಕ ಸ್ಟ್ರೆಸ್ ತಗೊಂಡ್ರೆ ಓಕೆ, ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ, ಎಕ್ಸಾಮ್ ಆದ್ಮೇಲೂ ಅದೇ ಸ್ಟ್ರೆಸ್ ಇರುತ್ತೆ. ಜಾಬ್ ಸಿಗೋ ತನಕ ಒಂದ್ ಸ್ಟ್ರೆಸ್, ಜಾಬ್ ಸಿಕ್ಕಾದ್ಮೇಲೆ ಇನ್ನೊಂದರ ಸ್ಟ್ರೆಸ್. ಆ ಸ್ಟ್ರೆಸ್ನ ನಾವು ಹ್ಯಾಂಡಲ್ ಮಾಡೋ ರೀತಿ ಹೇಗಿರುತ್ತೆ, ಕೆಲವೊಂದ್ಸತಿ ಹಂಚ್ಕೋತೀವಿ, ಕೆಲವೊಂದ್ಸತಿ ಆ ಕೆಲಸದ ಒತ್ತಡಗಳನ್ನ ನಮ್ಗೆ ಕೆಲ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಅಂತ ನಮ್ ಸುಪೀರಿಯರ್ಸ್ ಹೋಗಿ ಹೇಳ್ತೀವಿ, ಬಟ್ ಕೆಲವೊಬ್ರು ಹಾಗೆ ಮಾಡೋದೇ ಇಲ್ಲ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕಷ್ಟ ಆಗ್ತಾ ಆಗ್ತಾ ಬರುತ್ತೆ. ಸೊ ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಲವೊಬ್ರಿಗೆ ಕಷ್ಟ ಆದಾಗ ಅದನ್ನ ಹೇಳ್ಕೊಂಡ್ರೆ ಅಥವಾ ಅದನ್ನ ಡಿಸ್ಕಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರ್ಬೋದು.
0: ಮೇಡಮ್, ಈಗ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅನ್ನೋದನ್ನ ಅವನ ನಡವಳಿಕೆಯಿಂದ ನಾವು ಯಾವ ರೀತಿ ಗುರುಸೋದು ಅಂತ, ಯಾವ ರೀತಿಯ ಬದಲಾವಣೆಗಳನ್ನ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ ಅಂತ?
1: ರೈಟ್. ಸೊ ಒಂದು ಪೇಷಂಟಿಗೆ ಅಥವಾ ಒಂದು ವ್ಯಕ್ತಿಗೆ ಮಾನಸಿಕ ಪ್ರಾಬ್ಲಮ್ ಇದೆ ಅಂದಾಗ ಎರಡು ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಒಂದು ಆ ಪರ್ಸನ್ಗೆ, ಆ ವ್ಯಕ್ತಿಗೆ ಅನುಭವ ಆಗುವಂತ ಗುಣಗಳು, ಇನ್ನೊಂದು

0: ಅವ್ರ ಮನೆಯವರು ಗುರುತಿಸಲಾಗುವಂತಹ ಗುಣಗಳು. ಅವರಿಗೆ ಆಗುವಂತ ಗುಣಗಳೇನು? ಬೇಜಾರಿರುತ್ತೆ, ಏನು ಕೆಲಸ ಮಾಡಕ್ ಆಸಕ್ತಿ ಇರೋದಿಲ್ಲ, ದುಃಖ ಬಂದಿರುತ್ತೆ. ಇದು ನಾವು ಡಿಪ್ರೆಷನ್ ಅಲ್ಲಿ ನೋಡ್ತೀವಿ. ಆಂಗ್ಸೈಟಿ ಅಲ್ಲಿ ಏನ್ ನೋಡ್ತೀವಿ, ತುಂಬಾ ಆತಂಕಕ್ಕೊಳಪಟ್ಟಿರ್ತಾರೆ, ಯಾವಾಗ್ಲೂ ಗಾಬರಿಲಿರ್ತಾರೆ. ಇನ್ನೊಬ್ರು ಕೆಲವೊಬ್ರು ಬರ್ತಾರೆ ನಿದ್ದೆ ಸಮಸ್ಯೆ, ನಿದ್ದೆ ಏನೇ ಅಂದ್ರೂ ಬರೋದಿಲ್ಲ, ಎಷ್ಟೇ ಹೊತ್ತಾದ್ರೂ ನಿದ್ದೆ ಬರೋದಿಲ್ಲ. ನೆಕ್ಸ್ಟ್ ಡೇ ಅವರಿಗೆ ಕೆಲಸ ಮಾಡ್ಕೊಳ್ಳಿಕ್ ಅಷ್ಟೇ ತ್ರಾಸಾಗ್ತಾ ಹೋಗುತ್ತೆ, ಬಿಕಾಸ್ ಹಿಂದಿನ ದಿವಸ ರಾತ್ರಿ ನಿದ್ದೆ ಚೆನ್ನಾಗಿರೋದಿಲ್ಲ. ಇದು ವೈಯಕ್ತಿಕವಾಗಿ ಅನುಭವಿಸುವಂತ ಲಕ್ಷಣಗಳು. ಬಟ್ ಮನೆಯವರು ನೋಡಿದಾಗ ಏನ್ ನೋಡ್ತಾ ಇರ್ತಾರೆ, ಇವ್ರು ಯಾಕೆ ಇಷ್ಟು ಗಡಿ ಬಿಡಿಲಿದ್ದಾರೆ, ಯಾವಾಗ್ಲೂ ಇಷ್ಟು ರೆಸ್ಲೆಸ್ ಯಾಕೆ ಆಗಿರ್ತಾರೆ ಆಂಗ್ಸೈಟಿಯಲ್ಲಿ. ಡಿಪ್ರೆಷನ್ ಅಲ್ಲಿ ಏನ್ ನೋಡ್ತೀವಿ, ಯಾಕೆ ಯಾರೋ ಯಾವಾಗ್ಲೂ ಒಬ್ರೇ ಇರಕ್ಕೆ ಇಷ್ಟಪಡ್ತಾರೆ, ಯಾವ್ದೇ ಕೆಲಸದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಇವರು ಊಟ ತಿಂಡಿ ಸರಿ ಮಾಡ್ತಾ ಇಲ್ಲ, ಬೇರೆಯವ್ರ ಜೊತೆ ಮುಂಚೆ ಮಾತಾಡ್ತಾ ಇದ್ರು ಅದನ್ನು ನಿಲ್ಸಿದ್ದಾರೆ, ಟಿವಿ ನೋಡ್ತಿದ್ರು ಅದನ್ನು ನಿಲ್ಸಿದ್ದಾರೆ, ಏನ್ ಮಾಡಕ್ ಉತ್ಸಾಹನೇ ತೋರಿಸಲ್ಲ, ಹೊರಗೆ ಹೋಗೋಣ ಬನ್ನಿ ಅಂದ್ರೂ ಬರೋದಿಲ್ಲ. ಸೊ ಈ ತರ ಲಕ್ಷಣಗಳು ಮನೆಯವ್ರು ಗುರ್ತು ಹಿಡಿಬಹುದು. ಹೀಗಿದ್ದಾಗ ಎರಡೂ ತರ ಲಕ್ಷಣಗಳನ್ನ ಪರ್ಸನ್ ಕೂಡ ವೈಯಕ್ತಿಕವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಇನ್ನೊಂದು ಫ್ಯಾಮಿಲಿ ಗಮನಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ಮೇಡಮ್, ಇನ್ನು ಖಿನ್ನತೆ ಅನ್ನುವ ಪದವನ್ನ ನಾವು ಆಗಾಗ ಕೇಳ್ತಾ ಇರ್ತೀವಿ. ಈಗ ಖಿನ್ನತೆ ಅಂದ್ರೆ ಏನು? ಈ ಒಂದು ಸಾಮಾನ್ಯವಾಗಿ ಯಾವುದೇ ಒಂದು ಕಾರಣಕ್ಕೆ ಬೇಸರ ಆಗೋದಕ್ಕೂ ಈ ಖಿನ್ನತೆಗೂ ಏನ್ ವ್ಯತ್ಯಾಸ ಇದೆ ಅಂತ?
0: ರೈಟ್. ಸೊ ಖಿನ್ನತೆ ಅನ್ನೋದು ಇಂಗ್ಲಿಷ್ ಅಲ್ಲಿ ಡಿಪ್ರೆಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಒಂದು ಒಳ್ಳೆ ವಿಷಯ, ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಾರಣ, ಹೆಚ್ಚು ಮೀಡಿಯಾ ಮಾತಾಡ್ತಾ ಇದ್ದಾರೆ, ಹೆಚ್ಚು ಸಂದರ್ಶನಗಳು ಈ ತರ ನಡೀತಾ ಇದಾವೆ, ಜನ ಹೆಚ್ಚು ಮಾತಾಡ್ತಾ ಇದ್ದಾರೆ. ಸೊ ಖಿನ್ನತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ, ಆ ವ್ಯಕ್ತಿಗೆ ಬೇಸರ ಉಂಟಾಗ್ತಾ ಇರುತ್ತೆ. ಯಾವುದೇ ಕೆಲಸ ಕಾರ್ಯ ಖುಷಿ ಕೊಡ್ತಾ ಇರೋದಿಲ್ಲ. ಮುಂಚೆ ಯಾವ್ದಾದ್ರು ಮಾಡ್ತಾ ಇದ್ರೆ ಆ ಕೆಲಸ ಖುಷಿ ಕೊಡ್ತಿತ್ತು, ಆ ಕೆಲಸ ಖುಷಿ ಕೊಡ್ತಾ ಇಲ್ಲ. ಯಾವಾಗ್ಲೂ ಸುಸ್ತು, ಯಾವಾಗ್ಲೂ ಬೇಜಾರು, ಏನೇ ಕೆಲಸ ಮಾಡೋದಿದ್ರು ಅದನ್ನ ಕಷ್ಟಪಟ್ಟು ಮಾಡೋದು, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಯಾವ್ದೇ ಕೆಲಸ ಮಾಡಕ್ಕೂ ಆಸಕ್ತಿ ಇರೋದಿಲ್ಲ. ಇದು ಕೆಲವೊಂದ್ಸತಿ ನಮ್ಗೆ ಆ ಕೆಲಸ ಇಷ್ಟ ಇಲ್ದೇದಾಗ ಕೂಡ ಇರುತ್ತೆ, ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ, ಮಾಡೋಲ್ಲ. ಬಟ್ ಒಂದು ದಿವಸ ಎರಡು ದಿವಸ ಆದ್ರೆ ಓಕೆ. ಖಿನ್ನತೆ ಒಳಪಟ್ಟಿರೋರು ಆಲ್ಮೋಸ್ಟ್ ಎರಡು ವಾರ, ಎರಡು ತಿಂಗಳು, ತಿಂಗಳಾನ್ಗಟ್ಲಿ ಹೀಗೆ ಇರ್ತಾರೆ. ಅಟ್ ಲೀಸ್ಟ್ ಎರಡು ವಾರ ಹೀಗಿದ್ದಾಗ ನಾವು ಖಿನ್ನತೆ ಅಂತ ಹೇಳ್ಬೋದು. ದಿನ ಹೀಗೆ ಇದ್ದಾಗ ಅವ್ರಿಗೆ ಏನ್ ಅನ್ನಿಸ್ಬೇಕು, ಓ ನನಗೇನು ಪ್ರಾಬ್ಲಮ್ ಆಗಿದೆ. ಒಂದೆರಡು ದಿವಸದಲ್ಲಿ ಕಡಿಮೆ ಆಗಿದ್ರೆ ಅವ್ರು ಡಾಕ್ಟರ್ ಹತ್ರ ಹೋಗೋದಿಲ್ಲ. ಬಟ್ ಏನೇ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂದಾಗ ಖಿನ್ನತೆಗೆ ಒಳಪಟ್ಟಿದ್ದಾರೆ ಅಂತ ಹೇಳ್ಬೋದು.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕರ್ನಾಟಕ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಜ್ಯಾದ್ಯಂತ ಟೆಲಿಮಾನಸಿಕ ಆರೋಗ್ಯ ನೆರವು ಕೇಂದ್ರ ಆರಂಭಿಸಿದೆ. ಸದಾ ದುಃಖ, ಆತಂಕ, ವಿಚಿತ್ರ ನಡವಳಿಕೆ, ಅನುಮಾನ, ಸಂಶಯ, ಆತ್ಮಹತ್ಯೆ ಆಲೋಚನೆ, ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ ಕರೆ ಮಾಡಿ. ಟೆಲಿಮಾನಸ್ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144116 ಅಥವಾ 1800-89-14416. ಯಾರೆಲ್ಲ ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನ, ಸಂಬಂಧಗಳ ಸಮಸ್ಯೆಗಳಲ್ಲಿ ಸಿಲುಕಿದವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಗೆ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144416 ಅಥವಾ 1800-89-14416. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಳಗಾವಿ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸಮೃದ್ಧಿ ಅವರು. ಮೇಡಮ್, ಇನ್ನು ಇತ್ತೀಚೆಗೆ ಹಲವರು ಅತಿಯಾದ ಆತಂಕ ಮತ್ತೆ ಭಯದಿಂದ ಬಳಲ್ತಾ ಇರ್ತಾರೆ ಅಂತ ನಾವೀಗಾಗಲೇ ತಿಳಿಸಿದ್ರಿ. ಈ ಇದು ನಮ್ಮ ದಿನನಿತ್ಯದ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ?
2: ಎಂಗ್ಸೈಟಿ, ಗಾಬರಿ ಕಾಯಿಲೆ ಏನಂತ ಹೇಳ್ತೀವಿ, ಅದು ಆ ವ್ಯಕ್ತಿಗೆ ಅನುಭವ

0: ತೋರಿಸುವ ಲಕ್ಷಣಗಳೇನಂದ್ರೆ ಯಾವಾಗ್ಲೂ ಆತಂಕದಲ್ಲಿರ್ತಾರೆ, ಯಾವಾಗಲೂ ಗಾಬರಿಲಿರ್ತಾರೆ. ಏನೇ ಸಣ್ಣ ಕೆಲಸ ಕೊಟ್ಟರು ಓ ಈ ಕೆಲಸ ಬಂತು ಹೇಗ್ ಮಾಡೋದು ಅಂತ ಮುಂಚಿತವಾಗಿನೇ ತುಂಬಾ ಕ್ವೆಶ್ಚನ್ಸ್ ಯೋಚನೆ ಮಾಡಕ್ ಚಾಲು ಮಾಡ್ತಾರೆ. ಸೊ ಹಾಗಿದ್ದಾಗ ಪರ್ಸನ್ ಆ ಕೆಲಸ ಅವ್ರಿಗೆ ಮುಗಿಸ್ಲಿಕ್ಕೆ ಕೆಲವೊಬ್ರಿಗೆ 10 ನಿಮಿಷ ತಗೊಳೋದು, 15 ನಿಮಿಷ 20 ನಿಮಿಷ ತಗೊಳತ್ತೆ. ಹಾಗಾಗಿ ಆಂಗ್ಸೈಟಿ ಪ್ರಾಬ್ಲಮ್ ಆಗೋದು. ಕೆಲಸ ಮುಗಿಯುತ್ತೆ ಬಟ್ ಬೇರೆಯವ್ರಿಗಿಂತ ಹೆಚ್ಚು ಸಮಯ ತಗೋತಾರೆ, ಬೇರೆಯವ್ರಿಗಿಂತ ಹೆಚ್ಚು ಸ್ಟ್ರೆಸ್ ತಗೋತಾರೆ, ಆಂಗ್ಸೈಟಿ ಆವಾಗ ಹೆಚ್ಚಾಗ್ತಾ ಹೋಗುತ್ತೆ.
1: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತೆ ಹಾಗೇನೆ ಹದಿಹರೆಯದವರಲ್ಲಿ ಈ ಒಂದು ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ?
0: ಆಲ್ರೈಟ್, ಸೊ ಮಕ್ಕಳು ಮತ್ತೆ ಹದಿಹರೆಯದವರು ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಮೇನ್ ಟಾರ್ಗೆಟ್ ಗ್ರೂಪ್ ಇರುತ್ತೆ. ಸೊ ಎಕ್ಸಾಂಪಲ್, ನಾನೇ ಚೈಲ್ಡ್ ಅಥವಾ ಅಡೋಲೆಸೆಂಟ್ ಇದ್ದಾಗ ನಮ್ಮ ಬೆಳವಣಿಗೆ ಮತ್ತು ಬೆಳೆದ ವಾತಾವರಣ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಆಟಾಡೋ ಸಮಯ ಹೆಚ್ಚಿತ್ತು, ನಮಗೆ ಬೇರೆ ಬೇರೆ ಎಕ್ಸ್ಪೋಜರ್ ಇರ್ತಿತ್ತು. ಶಾಲೆಯಲ್ಲಿ ಬರೀ ಓದೋದಷ್ಟೇ ಇರಲಿಲ್ಲ, ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇ ಇದ್ರೂ ಹೆಚ್ಚಿತ್ತು. ಹಾಗೆ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಅದನ್ನೆಲ್ಲ ಆಡಲಿಕ್ಕೆ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡ್ತಿದ್ರು, ಶಾಲೆಗಳು ಕೂಡ ಅದನ್ನೇ ಫಾಲೋ ಮಾಡ್ತಿದ್ರು. ಈಗ ಕಾಂಪಿಟೇಷನ್ ಎಷ್ಟು ಹೆಚ್ಚಾಗಿದೆ ಅಂದರೆ, ಕಾಂಪಿಟೇಷನ್ ಅದನ್ನು ಅಳತೆ ಮಾಡೋ ಒಂದೇ ರೀತಿ ಮಾರ್ಕ್ಸ್. ಮಾರ್ಕ್ಸ್ ಚೆನ್ನಾಗಿ ಬಂದರೂ ಅವ್ನು ಒಳ್ಳೆ ಸ್ಟೂಡೆಂಟ್, ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅವ್ನು ಒಳ್ಳೆ ಸ್ಟೂಡೆಂಟ್ ಅಲ್ಲ, ಬಟ್ ಆ ಸ್ಟೂಡೆಂಟ್ ಬೇರೆದಲ್ಲೂ ಚೆನ್ನಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಚೆಸ್ ತಗೊಂಡ್ರೆ, ಡಾನ್ಸ್, ಆರ್ಟ್ಸ್. ಸೊ ಬರೀ ಮಾರ್ಕ್ಸ್ ಅನ್ನು ಅಳತೆಯಲ್ಲಿ ನಾವು ಒಂದು ಚೈಲ್ಡ್ನ ನಾವು ಮೆಷರ್ ಮಾಡ್ತಾ ಹೋದರೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರ ಪ್ರಕಾರ ಏನು, ಪೇರೆಂಟ್ಸ್ ನಮಗೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಇಷ್ಟಪಡ್ತಾರೆ, ಟೀಚರ್ಸ್ನ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ರೀತಿಯಲ್ಲಿ ನಡವಳಿಕೆಲಿದ್ರೆ ಮಾತ್ರ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಮಕ್ಕಳು ಅದ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾರೆ, ಹೆಚ್ಚು ಸ್ಟ್ರೆಸ್ ಆಗ್ತಾರೆ. ಓ, ಒಂದು ಮಾರ್ಕ್ಸ್ ಕಡಿಮೆ ಬಂತು, ಅಪ್ಪ ಅಮ್ಮ ಏನಂತಾರೆ, ಟೀಚರ್ಸ್ ಏನು ಹೇಳ್ತಾರೆ, ಮತ್ತೆ ಟೀಚರ್ಸ್ ಕೂಡ ಕಂಪೇರ್ ಮಾಡೋದು, ನೋಡಿ ಅವ್ರು ಚೆನ್ನಾಗಿ ತೆಗೆದ್ರು ನಿಮಗೇನಾಗಿತ್ತು. ಆ ಕ್ವೆಶ್ಚನ್ಸ್ ಬಂದಾಗ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳಿಗೆ. ಪ್ರಾಬಬ್ಲಿ ಆ ಮಕ್ಕಳ ಜೊತೆ ಕೂತ್ಕೊಂಡು ಯಾಕೆ ಕಷ್ಟ ಆಗ್ತಿದೆ, ಈ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ಯಾ ನೀನು, ಈ ಒಂದು ಮಾರ್ಕ್ ಎರಡು ಮಾರ್ಕ್ ಎಲ್ಲಿ ಹೋಗಿರ್ಬೋದು, ಇದನ್ನ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡ್ಬೋದು, ಆ ತರ ಚೇಂಜಸ್ ತಗೊಂಡ್ ಬಂದ್ರೆ ಐ ಥಿಂಕ್ ಮಕ್ಕಳು ಕೂಡ ಕಷ್ಟ ಬಂದಾಗ ಟೀಚರ್ಸ್ ಹತ್ರ ಹಂಚ್ಕೋತಾರೆ, ಅಪ್ಪ ಅಮ್ಮನ ಹತ್ರನು ಹೇಳ್ಕೋತಾರೆ ಯಾಕೆ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅವ್ರಿಗೆ ಅಂತ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಬೇಕು ಅನ್ನುವ ಒಂದು ಒತ್ತಡ, ತಂದೆ ತಾಯಿ ನಿರೀಕ್ಷೆಯನ್ನ ನಾವು ಪೂರೈಸಬೇಕು ಅನ್ನುವ ಒತ್ತಡ, ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾಗೇನೆ ಸಾಮಾಜಿಕ ಜಾಲತಾಣಗಳ ಒಂದು ಬಳಕೆ ಕೂಡ ಹೆಚ್ಚಾಗ್ತಾ ಇದೆ, ಇವೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ?
0: ರೈಟ್, ಸೊ ನೀವು ಆಲ್ರೆಡಿ ಹೇಳಿರೋ ಹಾಗೆ ಐ ಥಿಂಕ್ ಕ್ವೆಶ್ಚನ್ಸ್ ಅಲ್ಲೂ ಬಂತು, ದಟ್ ಅಡಿಕ್ಷನ್ ತುಂಬಾ ಹೆಚ್ಚಾಗಿದೆ. ಮೊಬೈಲ್ ಒಂದೇ ಅಲ್ಲ, ಅದು ಗೇಮಿಂಗ್ ಅಡಿಕ್ಷನ್ ಆಗ್ಬೋದು, ಬೇರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಎಲ್ಲೇ ಆಗಿದ್ರು ಸಹ ಅಡಿಕ್ಷನ್ ಹೆಚ್ಚಾಗ್ತಾ ಇದೆ ಮಕ್ಕಳಲ್ಲಿ. ಮಕ್ಕಳು ಏನ್ ಮಾಡ್ಬೇಕು ಇದಕ್ಕೆ, ಯಾಕಾಗ್ತಿದೆ? ಫಸ್ಟ್ ಆಫ್ ಆಲ್, ಬೇರೆ ಚಟುವಟಿಕೆಗಳು ಅವರು ಭಾಗವಹಿಸ್ತಿಲ್ಲ, ರಸ್ತೆ ಮೇಲೆ ಹೋಗಿ ಆಟಾಡೋದು ನಿಲ್ಸೇ ಬಿಟ್ಟಿದ್ದಾರೆ ಮಕ್ಕಳು. ಯಾಕೆ? ವೆಹಿಕಲ್ಸ್ ಹೆಚ್ಚಾಗಿದೆ, ಪೇರೆಂಟ್ಸ್ ಹೊರಗೆ ಕಳಿಸ್ಲಿಕ್ಕೆ ಹೆದರುತ್ತಾರೆ. ಮನೇಲೆ ಕೂತಿದ್ರೆ ಏನ್ ಮಾಡ್ತಾರೆ ಅವರು? ಅಫ್ಕೋರ್ಸ್ ಟಿವಿ ಇದೆ, ಮೊಬೈಲ್ ಇದೆ, ಅಡಿಕ್ಷನ್ ಆಗೇ ಆಗುತ್ತೆ. ಪೇರೆಂಟ್ಸ್ ಅದ್ರ ಬದಲು ಏನ್ ಮಾಡ್ಬೋದು? ಪ್ರಾಬ್ಲಿ ಸೂಪರ್ವೈಸ್ಡ್ ಆಗಿ ಆಕ್ಟಿವಿಟೀಸ್ ಮಾಡೋದು, ಅವ್ರು ಇದ್ದಾಗಲೇ ಮಕ್ಕಳನ್ನ ಆಟಾಡ್ಲಿಕ್ಕೆ ಬಿಡೋದು, ಅಥವಾ ಕೆಲವೊಂದು ಆಕ್ಟಿವಿಟೀಸ್ ಖುದ್ದಾಗಿ ಕರ್ಕೊಂಡು ಹೋಗಿ ಬರೋದು. ಈಗ ಬ್ಯಾಡ್ಮಿಂಟನ್ ಆಗ್ಲಿ, ಚೆಸ್ ಆಗ್ಲಿ, ಐ ಥಿಂಕ್ ಅಲ್ಲಿ ಹೊರಗಡೆ ಹೋಗಿ ಕ್ಲಾಸಸ್ಗೆ ಹೋಗಿ ಕರ್ಕೊಂಡು ಬರೋದು, ಆ ಥರ ಎಲ್ಲ ಮಾಡಿದಾಗ ಮಕ್ಕಳು ಆಲ್ರೆಡಿ ಆಯಾಸ ಆಗೋಗಿರುತ್ತೆ ಅವ್ರಿಗೆ. ಮನೆಗೆ ಬಂದು ಮೊಬೈಲ್ ಯೂಸ್ ಮಾಡೋದಾಗ್ಲಿ, ಟಿವಿ ನೋಡೋದಾಗ್ಲಿ, ನಿಯಮಿತವಾಗಿ ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದು ಹೆಲ್ಪ್ ಆಗುತ್ತೆ. ಬೇರೆ ಆಕ್ಟಿವಿಟೀಸ್ ಅಲ್ಲಿ ಆಲ್ರೆಡಿ ತೊಡಗಿದ್ರೆ ಅಡಿಕ್ಷನ್ ನ ಕಂಟ್ರೋಲ್ ಮಾಡಬಹುದು. ಯಾರ ಕೈಲಿದೆ? ಪೇರೆಂಟ್ಸ್ ಕೈಲಿದೆ, ಟೀಚರ್ಸ್ ಕೈಲಿದೆ.
1: ಮೇಡಮ್, ಇನ್ನು ಒಂದು ಯುವ ಜನರ ವಿಷಯಕ್ಕೆ ಬಂದ್ರೆ, ಪ್ರೀತಿ, ಉದ್ಯೋಗ ಸಿಗದೆ ಇರೋದು, ಒಂದು ಆರ್ಥಿಕ ಸಮಸ್ಯೆಗಳು, ಭವಿಷ್ಯದ ಬಗ್ಗೆ ಅವರಿಗೆ ಹಲವಾರು ಗೊಂದಲಗಳು, ಚಿಂತೆಗಳು ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಮನಸ್ಸನ್ನ ಯಾವ ರೀತಿ ಗಟ್ಟಿಗೊಳಿಸಿಕೊಳ್ಬೇಕು ಅಂತ?
0: ಆಲ್ರೆಡಿ ಸುಮಾರಷ್ಟು ವಿಷಯಗಳಲ್ಲಿ ನಾನು ಹೇಳಾಗ ನಿರೀಕ್ಷೆ ಹೆಚ್ಚು, ತಮ್ಮಿಂದ ಹಾಗೂ ಕುಟುಂಬದವರಿಂದ ನಿರೀಕ್ಷೆ ಹೆಚ್ಚಾಗ್ತಾ ಹೋದಾಗ ಅವರಿಗೆ ಕೆಲಸದಲ್ಲಿ ಹಾಗೆ ಕುಟುಂಬದಲ್ಲಿ ಅವ್ರಿಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಕೆಲಸ ಫಸ್ಟ್ ಆಫ್ ಆಲ್ ಆಪರ್ಚುನಿಟೀಸ್ ಕಡಿಮೆ, ಕೆಲಸ ಉದ್ಯೋಗ ಅವಕಾಶಗಳೇ ಭಾರಿ ಕಡಿಮೆ ಆಗಿದೆ. ಹಾಗಾಗಿ ತಮ್ಮನ್ನ ತಾವು ಸಿಕ್ಕಿರೋ ಅವಕಾಶಗಳನ್ನ ಬಿಡಬಾರ್ದು. ಓ, ನನಗೆ ಇಷ್ಟೇ ಸಂಬಳ ಬರೋ ಕೆಲಸ ಬೇಕು, ಈ ಕಡಿಮೆ ಕೆಲಸಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ರೆ ಇರೋ ಕೆಲಸ ಕೂಡ ಹೋಗುತ್ತೆ. ಇರೋ ಕೆಲಸದಲ್ಲಿ ನಮ್ಗೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಅದ್ರಲ್ಲಿ ಇಟ್ಕೊಂಡು ಬೇರೆ ಕೆಲಸಕ್ಕೆ ಅವ್ರ ಮುಂದೆ ಪ್ರಯತ್ನ ಪಡೋದು, ಆ ತರ ಮಾಡಿದಾಗ ಇರೋ ಕೆಲಸ ಕೂಡ ಅವ್ರ ಕೈಲಿರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಓಕೆ, ನನ್ನ ಹತ್ರ ಒಂದು ಸಣ್ಣ ಕೆಲಸ ಆದ್ರೂ ಇದೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ, ಆ ತರ ಯೋಚನೆ ಮಾಡಿಕೊಂಡು ದೊಡ್ಡ ದೊಡ್ಡ ಗೋಲ್ಸ್ ಮೊದಲೇ ಇಟ್ಕೊಂಡ್ರೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಕಷ್ಟ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋದ್ರೆ ಅವ್ರಿಗೂ ಕೂಡ ಸುಲಭ ಆಗ್ತಾ ಹೋಗುತ್ತೆ ಸಕ್ಸಸ್ ಅಚೀವ್ ಮಾಡ್ಲಿಕ್ಕೆ.
1: ಮೇಡಮ್, ಇನ್ನು ಗೃಹಿಣಿಯರಿಗೆ ಹಾಗೇನೆ ಉದ್ಯೋಗಸ್ಥ ಮಹಿಳೆಯರು ಮನೆ ಕೆಲಸ ಜೊತೆಗೆ ಹೊರಗಡೆನು ಹೋಗಿ ದುಡಿಬೇಕು, ಇವೆರಡನ್ನ ನಿಭಾಯಿಸಬೇಕು ಅಂದ್ರೆ ಬಹಳಷ್ಟು ಅವರಿಗೆ ಒತ್ತಡ ಹೆಚ್ಚಾಗ್ತಾ ಇರುತ್ತೆ. ಅವರ ಒಂದು ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದ್ರೆ ಯಾವ ರೀತಿಯ ಒಂದು ಕಾಳಜಿಯನ್ನು ವಹಿಸಬೇಕು ಅಂತ?
0: ಒಂದು ಪ್ರಶ್ನೆ ಎಲ್ಲರಿಗೂ ಮೂಡೋದು, ಮನೆ ಕೆಲಸ ಗೃಹಿಣಿಯರಿಗೆ ಬರೀ ಏನು ಮಾಡ್ತಾರೆ ಮನೇಲಿ ಅಷ್ಟೇ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬರೋದು ಸಹಜ ಎಲ್ಲರ ಕಡೆಯಿಂದ. ಏನು ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತಾರೆ. ಬಟ್ ಮನೇಲಿರೋ ಕೆಲಸನೇ ಅವ್ರಿಗೆ ಎಷ್ಟಿರುತ್ತೆ ಬೇರೆ ಹೊರಗ್ನವ್ರಿಗೆ ಗೊತ್ತಿರೋದಿಲ್ಲ. ಎರಡನೇ ಜನ ಮನೇಲೂ ಕೆಲಸ ಮಾಡ್ತಾರೆ, ಹೊರಗಡೆನು ಹೋಗಿ ದುಡ್ದು ಮನೆಯವ್ರನ್ನೆಲ್ಲ ಸಾಕ್ತಾರೆ. ಸೊ ಇಬ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಬರೀ ಇವರಿಗಷ್ಟೇ ಬರುತ್ತೆ ಕೆಲಸ ಮಾಡೋರಿಗಿರಲ್ಲ, ಅಥವಾ ಕೆಲಸ ಮಾಡೋರಿಗೆ ಹೆಚ್ಚು ಪ್ರೆಷರ್ ಇರುತ್ತೆ, ವರ್ಕಲ್ಲಿ ಮನೆಗೆ ಹೋದ್ಮೇಲೆ ಪ್ರೆಷರ್ ಇರೋದಿಲ್ಲ, ಹಾಗೆ ಹೇಳಲಿಕ್ಕೆ ಕಷ್ಟ. ಸೊ ಇನ್ ಜನರಲ್ ಮಹಿಳೆಯರಿಗೆ ಅವ್ರ ಮಾನಸಿಕ ಆರೋಗ್ಯನ ಹೇಗೆ ಪ್ರಯೋರಿಟೈಸ್ ಮಾಡ್ಕೋಬೇಕು, ಹೇಳ್ಕೋಬೇಕು, ನನಗೆ ಇಷ್ಟಿನಿಂದ ಇಷ್ಟು ಕೆಲಸ ಆಗಿದೆ, ನನಗೆ ಸ್ವಲ್ಪ ನನಗೋಸ್ಕರ ಟೈಮ್ ಬೇಕು, ನನಗೋಸ್ಕರ ಪ್ರಾಬ್ಲಿ ವಾಕಿಂಗ್ ಹೋಗಿ ಬರೋದು. ಅವ್ರ ದೈಹಿಕ ಆರೋಗ್ಯ, ಅವ್ರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಹೋದರೆ ಅವ್ರಿಗಂತ ಟೈಮ್ ಇಟ್ಕೊಂಡಾಗ ಅವ್ರಿಗೂ ಕೂಡ ಖುಷಿ ಕೊಡುತ್ತೆ. ಹಾಗಾಗಿ ಅವ್ರ ಬಗ್ಗೆ ಅವ್ರು ಕೂಡ ಪ್ರಯೋರಿಟೈಸ್ ಮಾಡ್ಕೋಬೇಕಾಗತ್ತೆ.
1: ಮೇಡಮ್, ಇನ್ನು ವೃದ್ಧರಲ್ಲಿ ಈ ಒಂದು ಒಂಟಿತನ, ನಿರ್ಲಕ್ಷ್ಯ, ಹಾಗೇನೆ ಕುಟುಂಬದಿಂದ ಅವ್ರು ದೂರ ಇರ್ತಾರಲ್ಲ, ಅವರ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ಅವ್ರ ಯೂತಲ್ಲಿ ಮತ್ತೆ ಅವರು ವಯಸ್ಕರಾಗಿದ್ದಾಗ ಎಲ್ಲ ಅವ್ರ ಕೈಲಿ ಅವ್ರು ಮಾಡೋ ಶಕ್ತಿ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಹೋಗೋ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಕಷ್ಟ ಆಗ್ತಾ ಹೋಗೋದು, ಬೇರೆಯವ್ರ ಮೇಲೆ ಅವಲಂಬನೆ ಆಗೋಗುತ್ತೆ, ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಸೊ ಆ ಕಾರಣ ವಯಸ್ಸಾಗಿರೋರಲ್ಲಿ ಹೆಚ್ಚು ಓ ನಾವೆಲ್ಲ ಕೆಲ್ಸಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಎಲ್ಲ ಕೆಲ್ಸಕ್ಕೂ ಬೇರೆಯವ್ರ ಸಹಾಯ ಬೇಕು ಅಂತ ಒಂದು ಯೋಚನೆ ಮೂಡಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವರು ಕೂಡ ಬೇರೆಯವ್ರ ಜೊತೆ ಹೋಗಿ ಮಿಂಗಲ್ ಆಗ್ಲಿಕ್ಕಾಗಲ್ಲ, ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಆಗೋದಿಲ್ಲ, ಒಬ್ಬರೇ ಒಬ್ಬಂಟಿಯಾಗಿ ತಮ್ಮ ಟೈಮ್ನ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಇದ್ದಾಗ ಹೇಗೆ ಮಾಡಬೇಕು? ಬೇರೆ ಜನರ ಜೊತೆ ಹೋಗಿ ಸ್ವಲ್ಪ ಸಂಜೆ ಹೊತ್ತು ಟೈಮ್ ಕಳೆಯೋದು, ಅಥವಾ ತಮಗೆ ಏನಿಷ್ಟ ಆ ಕೆಲಸಗಳನ್ನ ಹೆಚ್ಚು ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ರೀಡಿಂಗ್ ಬುಕ್ಸ್ ಇರ್ಬೋದು, ಪೇಪರ್ ಇರ್ಬೋದು, ಸ್ವಲ್ಪ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿಕೊಂಡಾಗ ಮತ್ತೆ ತಮಗೇನು ಖುಷಿ ಕೊಡುತ್ತೆ, ಫಾರ್ ಎಕ್ಸಾಂಪಲ್ ಬೇರೆ ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡೋದು, ಫೋನಲ್ಲಾಗಿರಲಿ ಹೋಗಿ ಖುದ್ದಾಗಿ ಭೇಟಿ ಮಾಡೋದು, ನಿದ್ದೆ ಚೆನ್ನಾಗಿ ಮಾಡೋದು, ಊಟ ಚೆನ್ನಾಗಿ ಮಾಡೋದು, ಏನೇ ಕಷ್ಟ ಇದ್ರು ಹಂಚಿಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
1: ಮೇಡಮ್, ಈಗ ಮಾನಸಿಕ ಸಮಸ್ಯೆ ಬಂದ್ಮೇಲೆ ಅದಕ್ಕೆ ನಾವು ಪರಿಹಾರವನ್ನ ಹುಡುಕೋದಕ್ಕಿಂತ ಮುಂಚೆ ಮೊದಲೇನೆ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಯಾವೆಲ್ಲ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬೇಕು ಅಂತ?
0: ರೈಟ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಅದನ್ನ ಹೇಳ್ತಾ ಇದ್ದೀರಿ. ಎಲ್ಲಾ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತೆ, ಇನ್ಕ್ಲೂಡಿಂಗ್ ಮೆಂಟಲ್ ಹೆಲ್ತ್. ಆಲ್ರೆಡಿ ಲಿಸ್ಟ್ ಮಾಡಿರೋ ಹಾಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಒಂದು ಮನುಷ್ಯ ನೆಕ್ಸ್ಟ್ ಡೇ ಹೋಗಿ ಅವನು ಆರಾಮಾಗಿರ್ಬೇಕು, ಅವನು ಕೆಲಸ ಮಾಡ್ಕೋಬೇಕು ಅಂದ್ರೆ ಮೂರ್ನಾಲ್ಕು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಿದ್ದೆ, ನಿದ್ದೆ ಸಮಸ್ಯೆ ಸುಮಾರು ಜನಕ್ಕೆ ಕಾಡ್ತಾ ಇದೆ. ಮೇನ್ ಕಾರಣ ಮೊಬೈಲ್, ಬಿಕಾಸ್ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಮೊಬೈಲ್ ಹೆಚ್ಚು ಯೂಸ್ ಮಾಡ್ತೀವಿ, ಮತ್ತೆ ನಿದ್ದೆ ಹಾಳಾಗುತ್ತೆ, ಮತ್ತೆ ಹೆಚ್ಚು ಯೂಸ್ ಮಾಡ್ತೀವಿ. ಸೊ ಪ್ರಾಬಬ್ಲಿ ನಾವು ನಮ್ಮ ಪೇಷಂಟ್ಸ್ಗೆ ಹೇಳೋದೇನು, 7 ಗಂಟೆ 8 ಗಂಟೆ ಆದಮೇಲೆ ಸ್ಕ್ರೀನ್ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಟಿವಿ ಆಗಲಿ ಮೊಬೈಲ್ ಆಗಲಿ, ಎಲ್ಲ ಸ್ಕ್ರೀನ್ ಟೈಮ್ ಆಗುತ್ತೆ. ಸೊ ಅದನ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು, 7-8 ಗಂಟೆ ಮೇಲೆ ಹೆಚ್ಚು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದು. ಊಟ ತಿಂಡಿ ಟೈಮ್ ಟೈಮಿಗೆ ಮಾಡೋದು. ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ, ಯಾಕೆ ಬೆಳಿಗ್ಗೆ ಲೇಟ್ ಆಗಿದ್ವಿ, ಕೆಲ್ಸಕ್ಕೆ ಲೇಟ್ ಆಗ್ತದೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ. ಸೊ ಒಂದು ರುಟೀನ್ ಇಟ್ಕೋಬೇಕು, ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಂಡಾಗ ಆಲ್ರೆಡಿ ದೇಹ ಆಕ್ಟಿವೇಟ್ ಆಗಿರುತ್ತೆ. ಸೊ ರುಟೀನ್ ಇಟ್ಕೊಂಡಾಗ ಬ್ರೇಕ್ಫಾಸ್ಟ್ ಕೂಡ ಮಿಸ್ ಆಗಲ್ಲ, ಲಂಚ್ ಕೂಡ ಮಿಸ್ ಆಗಲ್ಲ. ಐ ಥಿಂಕ್ ಇದು ಎಷ್ಟೊಂದು ಸ್ಟೂಡೆಂಟ್ಸ್ಗೂ ಕೂಡ ಅನ್ವಯ ಆಗುತ್ತೆ, ಬಿಕಾಸ್ ದೇ ಸ್ಕಿಪ್ ಮೀಲ್ಸ್. ಸೊ ಊಟ, ನಿದ್ದೆ, ಫಿಸಿಕಲ್ ಆಕ್ಟಿವಿಟೀಸ್, ಇದು ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್, ನಾಟ್ ಓನ್ಲಿ ಫಾರ್ ಬರೀ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಎಕ್ಸಸೈಸಸ್ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಅರ್ಧ ತಾಸು ಅಥವಾ ಸಂಜೆ ಅರ್ಧ ಗಂಟೆ ವಾರದಲ್ಲಿ 5 ದಿವಸ ಇಟ್ಕೊಂಡ್ರೆ ದೈಹಿಕ ಆರೋಗ್ಯ ಜೊತೆ ಮಾನಸಿಕ ಆರೋಗ್ಯನು ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ.
1: ಮೇಡಮ್, ಇನ್ನು ನಮ್ಮ ಮನೆಯಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲೂ ಯಾರಾದ್ರೂ ಈ ಒಂದು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದಾದ್ರೆ ಅವರೊಂದಿಗೆ ನಾವು ಹೇಗೆ ನಡೆದುಕೊಳ್ಬೇಕು ಅಂತ?
0: ಒಂದು ಪ್ರಾಬ್ಲಮ್ ಆಗ್ತಿರೋ ವ್ಯಕ್ತಿಗೆ ಅದನ್ನ ಹಂಚ್ಕೊಳ್ಳೋದು ಸಹಜ, ಹಂಚ್ಕೋಬೇಕು ಅನ್ನೋದು ಹೇಳ್ಕೊಡ್ಬೇಕಾಗತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಓ ನನ್ನ ಸಮಸ್ಯೆ ಬಗ್ಗೆ ಬೇರೆಯವ್ರು ಹೇಳ್ಕೊಂಡ್ರೆ ನನ್ನ ವೀಕ್ ಅಂತಾರೆ, ನಾನು ಮೆಂಟಲ್ ಪೇಷಂಟ್ ಅಂತಾನೂ ಹೇಳ್ಬೋದು, ಮ್ಯಾಡ್ ಪೇಷಂಟ್ ಅಂತಾನೂ ಹೇಳ್ಬೋದು. ಸೊ ಹಾಗಾಗಿ ಸುಮಾರು ಜನ ಹಂಚ್ಕೊಳ್ಳಿಕ್ಕೆ ಹೋಗಲ್ಲ, ಹಾಗಾಗಿ ಸುಮಾರು ಜನ ಡಾಕ್ಟರ್ಸ್ ಹತ್ರ ಬರೋದು ಇಲ್ಲ. ಹಾಗಾಗಿ ನಾವು ಫಸ್ಟ್ ನಾವೇನು ಕಂಡು ಹಿಡ್ಕೋಬೇಕು, ನನಗೆ ಯಾಕೆ ಪ್ರಾಬ್ಲಮ್ ಹೀಗಾಗ್ತಾ ಇದೆ, ಎಷ್ಟು ದಿವಸದಿಂದ ಆಗ್ತಾ ಇದೆ, ಒಂದೆರಡು ದಿವಸದಿಂದ ಆಗ್ತಿದೆ, ಓಕೆ ಪ್ರಾಬ್ಲಮ್ ಕಡಿಮೆ ಆಯಿತು, ನನಗೂ ಪ್ರಾಬ್ಲಮ್ ಕಡಿಮೆ ಆಯಿತು ಅಂದರೆ ಓಕೆ, ಎಷ್ಟೇ ದಿವಸ ಆದರೂ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಸೈಕಿಯಾಟ್ರಿಸ್ಟ್ ಹೆಲ್ಪ್ ತಗೋಬೇಕಾಗುತ್ತೆ. ಈಗ ನಮಗೆ ಒಂದು ಪೇಷಂಟ್ಗೆ ಒಂದು ಅಂಜಿಕೆ ಅನ್ನೋದಿರುತ್ತೆ, ಆಲ್ರೆಡಿ ನಮಗೆ ಏನೋ ಪ್ರಾಬ್ಲಮ್ ಇದೆ ಅಂತ, ಅದು ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ಬೇರೆ ವ್ಯಕ್ತಿಗಳು ಹೇಗೆ ರಿಯಾಕ್ಟ್ ಮಾಡಬೇಕು. ಇದರಲ್ಲಿ ಎರಡು ಥರ ಬರ್ತಾರೆ ಜನ, ಒಂದು ಇಮಿಡಿಯೇಟ್ ಫ್ಯಾಮಿಲಿ, ಇಮಿಡಿಯೇಟ್ ಫ್ರೆಂಡ್ಸ್. ಸೊ ಇಮಿಡಿಯೇಟ್ ಫ್ಯಾಮಿಲಿ ಓಕೆ, ಸಹಾಯ ಕೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರೇನು ಹಂಚ್ಕೋತಿದ್ದಾರೆ ಪೂರ್ತಿ ಕೇಳ್ಕೊಳ್ಳೋಣ, ಇಲ್ಲ ನಿನ್ಗೇನು ಆಗಿಲ್ಲ ಅಂತ ಡಿಸ್ಮಿಸ್ ಮಾಡಿಬಿಟ್ರೆ ಅವ್ರು ನೆಕ್ಸ್ಟ್ ಟೈಮ್ ಹಂಚ್ಕೊಳ್ಳೋಕ್ಕೂ ಕೂಡ ಬರೋದಿಲ್ಲ. ಮತ್ತೆ ಲೇಬಲ್ ಮಾಡೋದು, ಇಲ್ಲ ಅವನಿಗೆ ಮಾನಸಿಕ ಆರೋಗ್ಯ ಪ್ರಾಬ್ಲಮ್ ಇದೆ, ಹೀ ಇಸ್ ಡಿಪ್ರೆಸ್ಡ್, ಅದನ್ನು ಹೊರಗೆ ಬರೋದಿಲ್ಲ ಅನ್ನೋ ಥರ ಮಾತಾಡಿದ್ರೆ ಕಷ್ಟ ಆಗ್ತಾ ಹೋಗುತ್ತೆ ಪೇಷಂಟ್ಗೆ ನೆಕ್ಸ್ಟ್ ಟೈಮ್ ಹಂಚ್ಕೊಳ್ಳೋಕ್ಕೆ ಅಥವಾ ಅವ್ರಿಗೆ ಅದರಿಂದ ಹೊರಗೆ ಬರಲಿಕ್ಕೆ. ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ಇಟ್ ಇಸ್ ಅ ಫೇಸ್. 3 ತಿಂಗಳಿಂದ 6 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಹೊರಗೆ ಎಷ್ಟೊಂದು ಜನ ಬರ್ತಾರೆ. ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಅದರಲ್ಲೇ ಇರೋದು ಹೆಚ್ಚು. ಹಾಗಾಗಿ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಬಂದಾಗ ಅವ್ರಿಗೆ ಅವ್ರದ್ದೇ ಆಗಿರೋ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ಲಿಕ್ಕೆ ಬಿಡಬೇಕು. ಓ, ನಿನಗೆ ಆಲ್ರೆಡಿ ಪ್ರಾಬ್ಲಮ್ ಆಗಿತ್ತು, ನೀನು ಕೆಲಸ ಎಲ್ಲ ಮಾಡಬಾರ್ದು. ಸಮಾಜದಲ್ಲಿ ಅವನೊಂದು ಪಾರ್ಟ್ ಆಗಿ ಆಲ್ರೆಡಿ ಗುರುತಿಸ್ಕೊಂಡ್ರೆ ಬೇರೆಯವ್ರ ಥರನೇ ಜೀವನ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಇನ್ನೊಂದು ಥರ ಲೇಬಲ್ ಮಾಡೋದು, ಅವನಿಗೆ ಮಾನಸಿಕ ಪ್ರಾಬ್ಲಮ್ ಇದೆ, ಹುಚ್ಚ ಅಂತ ಹೇಳೋದು ಹೆಚ್ಚು, ಮೆಂಟಲ್ ಪೇಷಂಟ್ ಅಂತ ಹೇಳೋದು ಹೆಚ್ಚು. ಸೊ ಆ ಥರ ಹೇಳೋದನ್ನ ಕಡಿಮೆ ಮಾಡಬೇಕು. ಯಾವುದೇ ಪ್ರಾಬ್ಲಮ್ ಇದ್ರೂ ಮನುಷ್ಯ ಅದರಿಂದ ಹೊರಗೆ ಬರಬಹುದು ಅಂತ ತಿಳ್ಕೊಂಡು ಅವನಿಗೆ ಸಪೋರ್ಟ್ ಮಾಡಬೇಕಾಗತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರೋರು, ನಾನು ಮನೋವಿದ್ಯರ ಬಳಿ ಹೋದ್ರೆ ಸಮಾಜ ಏನ್ ಅನ್ಕೊಳ್ಳುತ್ತೋ ಅನ್ನುವಂತ ತಪ್ಪು ಭಾವನೆ ಇಟ್ಕೊಂಡಿರ್ತಾರೆ, ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ, ಅಂತಹ ಆಲೋಚನೆ ಇರುವವರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮೊದಲನೆಯದಾಗಿ, ಡಾಕ್ಟರ್ಸ್ ಯಾರು ಡಿಫ್ರೆಂಟ್ ಅಲ್ಲ. ಜನರಲ್ ಫಿಸಿಷಿಯನ್ ಡಾಕ್ಟರ್ಸ್ ಒಬ್ಬರಾದ್ರೆ ಸೈಕಿಯಾಟ್ರಿಸ್ಟ್, ಎಲ್ಲರೂ ಒಂದೇ ಡಾಕ್ಟರ್ ಕ್ಯಾಟಗರಿಗೆ ಬರ್ತೇವೆ ನಾವು. ಸೊ ಟ್ರೀಟ್ಮೆಂಟ್ ತಗೊಳ್ಳೋ ವಿಧಾನಗಳು ಬೇರೆ. ಈಗ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣಿನ ಡಾಕ್ಟರ್ ಹತ್ರನೇ ಹೋಗ್ತೀವಿ, ಕಿವಿ ಸಮಸ್ಯೆ ಇದ್ರೆ ಕಿವಿ ಡಾಕ್ಟರ್ ಹತ್ರನೇ ಹೋಗ್ತೀವಿ, ಮಾನಸಿಕ ಸಮಸ್ಯೆ ಇದ್ರೆ ಮಾತ್ರ ಮಾನಸಿಕ ಡಾಕ್ಟರ್ ಹತ್ರ ಬರೋದಿಲ್ಲ, ಅವರು ಬೇರೆ ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಬೇರೆ ರೀತಿ ಡಾಕ್ಟರ್ ಅಂತ ಟ್ರೀಟ್ ಮಾಡೋ ಬದಲು, ಓ, ನನ್ನ ಒಳಿತಿಗಾಗಿರೋ ಡಾಕ್ಟರ್, ನನ್ನ ಮಾನಸಿಕ ಸಮಸ್ಯೆಗೆ ಟ್ರೀಟ್ ಮಾಡುವಂತ ಡಾಕ್ಟರ್ ತರ ಮನಸ್ಸಿಗೆ ಅನ್ಕೊಂಡ್ರೆ, ಟ್ರೀಟ್ಮೆಂಟ್ ತಗೊಂಡ್ರೆ ಅದರಿಂದ ಹೊರಗೆ ಬರ್ಲಿಕ್ಕೂ ಕೂಡ ಅವ್ರಿಗೆ ಸುಲಭ ಆಗುತ್ತೆ. ಹೆಚ್ಚು ಡಿಲೇ ಮಾಡಬಾರ್ದು. ನಾನೇ ಟ್ರೈ ಮಾಡ್ತೀನಿ, ನನಗೆ ಇದರಿಂದ ಹೊರಗೆ ಬರ್ಬೋದು, ನಾನೇ ಪ್ರಯತ್ನ ಪಡ್ತೀನಿ, ಓಕೆ, ಎಷ್ಟು ದಿವಸ ಪಡ್ಬೋದು, ಒಂದು ವಾರ ಎರಡು ವಾರ ಟ್ರೈ ಮಾಡಿ, ಅದರಿಂದ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ನ ಭೇಟಿ ಮಾಡಿ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ.
1: ಮೇಡಮ್, ಈಗ ಮಾನಸಿಕ ಆರೋಗ್ಯದ ಸಮಸ್ಯೆ ಇದ್ರೆ ಕೇವಲ ಔಷಧಿಯನ್ನ ತೆಗೆದುಕೊಂಡ್ರೆ ಸಾಕಾಗುತ್ತಾ, ಅಥವಾ ಸಮಾಲೋಚನೆ ಅಥವಾ ಈ ಮನೋಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತಾ ಹೇಗೆ, ಈಗ ಚಿಕಿತ್ಸೆ ಪಡೆಯುವ ಬಗ್ಗೆ ಜನರಿಗೆ ನಾವು ಅರಿವು ಮೂಡಿಸಬೇಕಾದ್ರೆ?
0: ಕರೆಕ್ಟ್. ಸೊ ಟ್ರೀಟ್ಮೆಂಟ್ ಅಂದ್ರೆ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬರೀ ಮಾತ್ರೆ ಬರೀ ಟ್ರೀಟ್ಮೆಂಟ್ ಆಗೋದಿಲ್ಲ. ಸಿಂಪಲ್ ಟರ್ಮ್ಸ್ ಅಲ್ಲಿ ಜನರಿಗೆ ಅರ್ಥ ಆಗೋ ಟ್ರೀಟ್ಮೆಂಟ್ ತರ ಹೇಳ್ಬೇಕು ಅಂದ್ರೆ, ಒಂದು ಮಾತ್ರೆ, ಇನ್ನೊಂದು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಬಟ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಥೆರಪಿ. ಸೊ ಸೈಕೊಲಾಜಿಕಲ್ ಥೆರಪಿ ಅಂಡ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್. ಮಾತ್ರೆ ಒಂದು ಕಾಂಪೊನೆಂಟ್ ಆದ್ರೆ ಕೌನ್ಸಿಲಿಂಗ್ ಅದಕ್ಕಿಂತ ಹೆಚ್ಚು ಭಾಗ ವಹಿಸುತ್ತೆ. ಯಾವ ರೀತಿ ಅದನ್ನ ಡಿಸ್ಕಸ್ ಮಾಡಿದಾಗ, ಪೇಷಂಟ್ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ತಾ ಹೋದಾಗ ಆ ಪೇಷಂಟ್ ಅರ್ಧ ಸಾಲ್ವ್ ಮಾಡ್ಕೊಂಡಿರ್ತಾರೆ ಪ್ರಾಬ್ಲಮ್. ಡಿಸ್ಕಸ್ ಮಾಡೋದ್ರಿಂದನೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಸೊ ಅದಕ್ಕೆ ಕೌನ್ಸಿಲರ್ಸ್ ಆಗಿ ಥೆರಪಿಸ್ಟ್ ಅಂತ ಅವರು ಕೂಡ ಒಂದು ಕೋರ್ಸ್ ಮಾಡಿರ್ತಾರೆ, ಪೇಷಂಟಿಗೆ ಹೇಗೆ ಆ ಸಮಸ್ಯೆಯಿಂದ ಹೊರಗೆ ತರಬೇಕು ಅಂತ ಹೇಳ್ತಾರೆ. ಮೈಲ್ಡ್ ಡಿಗ್ರಿ ಇತ್ತು, ಸ್ವಲ್ಪ ಕಡಿಮೆ ಸಿವಿಯರಿಟಿ ಇತ್ತು ಅಂದ್ರೆ ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಥೆರಪಿಯಲ್ಲಿ ಕೆಲಸ ಆಗುತ್ತೆ. ಬಟ್ ಸ್ವಲ್ಪ ಸಿವಿಯರಿಟಿ ಹೆಚ್ಚಾಗ್ತಾ ಹೋಯ್ತು, ತೀವ್ರತೆ ಹೆಚ್ಚಾಗ್ತಾ ಹೋಯ್ತು ಅಂದಾಗ ಯೂಶಲಿ ಎರಡು ಕಾಂಬಿನೇಷನ್ ಮಾಡಿ ಕೊಡ್ತೀವಿ, ಅಂಡ್ ಹೋಗ್ತಾ ಹೋಗ್ತಾ ಕೂಡ ಕಡಿಮೆ ಮಾಡಿ ನಿಲ್ಲಿಸ್ತೀವಿ ಮಾತ್ರನ, ಬಟ್ ಥೆರಪಿ ಕಂಟಿನ್ಯೂ ಆಗುತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಇರಲೇಬೇಕು ಅನ್ನೋದಾದ್ರೆ, ಈ ನಿಟ್ಟಿನಲ್ಲಿ ಶಾಲೆಗಳು ಅಥವಾ ಕಾಲೇಜುಗಳು, ಕಚೇರಿ, ಸಮಾಜದ ಪಾತ್ರ ಏನು ಅಂತ?
0: ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಈ ಸತಿ ಥೀಮ್ ತಂದಿರೋದು ಅದಕ್ಕೇನೆ. ಇಟ್ ಇಸ್ ಅಂದ್ರೆ ಬದುಕಿರೋರು ಅವ್ರ ಎಕ್ಸ್ಪೀರಿಯನ್ಸಸ್ ನ ಹಂಚಿಕೊಂಡಾಗ ನಾವು ಬರೀ ಕೇಳೋದಷ್ಟೇ ಅಲ್ಲ, ಡಾಕ್ಟರ್ಸ್ ಆಗಿ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಮಾಡಕ್ಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಆಲ್ರೆಡಿ ಸ್ವಲ್ಪ ಅವೇರ್ನೆಸ್ ಮೂಡಿಸೋದು, ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಚಾಪ್ಟರ್ಸ್ ಬರೋದು, ಅಥವಾ ಜನಜಾಗೃತಿ ಪ್ರೋಗ್ರಾಮ್ಸ್ ಹೆಚ್ಚು ಕಂಡಕ್ಟ್ ಮಾಡೋದು, ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ಬಟ್ ಗೌರ್ಮೆಂಟ್ ಅದನ್ನ ಹೆಚ್ಚು ಲೆವೆಲ್ ಅಲ್ಲಿ ಸ್ಕೇಲ್ ಅಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಹೆಲ್ತ್ ಸೆಂಟರ್ ಆಲ್ರೆಡಿ ನಮ್ಮ ಮಾತ್ರೆಗಳಿರುತ್ತೆ, ನಮ್ ಕಾಯಿಲೆಗಳಿಗೆ ಜನ ಬರ್ತಾರೆ, ಬಟ್ ಹೆಚ್ಚು ಜನ ಗೊತ್ತೇ ಇರೋದಿಲ್ಲ ಅಲ್ಲಿ ಮಾತ್ರೆಗಳು ಸಿಗ್ತವೆ, ಅಲ್ಲಿ ಡಾಕ್ಟರ್ಸ್ ಮಾನಸಿಕ ಪ್ರಾಬ್ಲಮ್ ಕೂಡ ಟ್ರೀಟ್ ಮಾಡ್ತಾರೆ. ಸೊ ಗ್ರೌಂಡ್ ಲೆವೆಲ್ ಇಂದ ಚಾಲು ಆಗ್ಬೇಕು. ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಬಗ್ಗೆ ಹೆಚ್ಚು ಪ್ರೋಗ್ರಾಮ್ಸ್ ಮಾಡೋದಾಗ್ಲಿ, ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಹೆಚ್ಚು ಪ್ರೋಗ್ರಾಮ್ ಮಾಡೋದಾಗ್ಲಿ, ಸ್ಕೂಲ್ ಕಾಲೇಜ್ ಅಲ್ಲಿ ಮಕ್ಕಳಿಗೆ ಹೋಗಿ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಾಗ್ಲಿ, ಆಸ್ ಡಾಕ್ಟರ್ಸ್, ಆಸ್ ಥೆರಪಿಸ್ಟ್ಸ್ ಹೋಗಿ ಹೆಚ್ಚು ಪ್ರೋಗ್ರಾಮ್ ಮಾಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ದಟ್ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಇದೆ ಅಂತ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ, ಮನಸ್ಸಿನಲ್ಲಿ ಸಾಕಷ್ಟು ನೋವು, ಆತಂಕ, ದುಃಖ ಇಟ್ಕೊಂಡು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಂದು ಮೌನವಾಗಿ ಬದುಕ್ತಾ ಇರ್ತಾರಲ್ಲ, ಅವರಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ಒಂದು ಸಂದರ್ಭದಲ್ಲಿ ಒಂದು ಸಂದೇಶ ಅನ್ನೋದಾದ್ರೆ, ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ತಾವು ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ವಯಸ್ಕರಿಗಾಗ್ಲಿ ಅಥವಾ ವಯಸ್ಸಾಗಿರೋರಿಗಾಗ್ಲಿ, ಮಾನಸಿಕ ಸಮಸ್ಯೆ ಇವರಿಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ, ಬಡವಾಗ್ಲಿ, ಯಾರಿಗಾದ್ರೂ ಬರ್ಬೋದು, ಯಾವ್ದೇ ಹುದ್ದೆಯಲ್ಲಿರೋರ್ಗಾದ್ರೂ ಬರ್ಬೋದು. ಹಾಗಾಗಿ ಆ ಸಮಸ್ಯೆ ಬಂದಾಗ ನಾವು ಆ ಕಾಯಿಲೆಯಿಂದ ಪರ್ಸನ್ ನ ಗುರುತು ಹಿಡಿಯೋ ಬದಲು, ಅವ್ರ ಶಕ್ತಿ ಸಾಮರ್ಥ್ಯ, ಅವ್ರ ಕನಸುಗಳಿಂದ ಆ ವ್ಯಕ್ತಿನ ಗುರುತಿಸೋದ್ರಿಂದ ಆ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ನಾನೊಂದು ಭಾಗಿಯಾಗಿದ್ದೀನಿ ಅಂತ ಒಂದು ಶಕ್ತಿ ಬರುತ್ತೆ, ಒಂದು ಅವ್ರಿಗೂ ಕೂಡ ಒಂದು ಆ ಥಾಟ್ ಇಂದ ಒಂದು ಧೈರ್ಯ ಬರುತ್ತೆ. ಯಾರಿಗೆ ಆದ್ರೂ ಅವ್ರ ಮನಸ್ಸಿನ ಪ್ರಾಬ್ಲಮ್ಗಳನ್ನ ಹಂಚ್ಕೊಳ್ಳಿ ಕಷ್ಟ ಆಗ್ತಿದೆ ಅಂದಾಗ ಟೆಲಿಮಾನಸ್ ಒಂದು ಹೆಲ್ಪ್ ಲೈನ್ ನಂಬರ್ ಬಿಟ್ಟಿದೆ, 144416. 24/7 24 ಗಂಟೆ 7 ದಿವಸ ಅಲ್ಲಿ ಕೌನ್ಸಿಲರ್ಸ್ ಕೇಳಿಸ್ಕೋತಾರೆ ಪ್ರಾಬ್ಲಮ್, ಹೆಚ್ಚಿದ್ರೆ ಅವ್ರು ಕೂಡ ರೆಫರ್ ಮಾಡ್ತಾರೆ. ಸೊ ಆ ಹೆಲ್ಪ್ ಲೈನ್ ನಂಬರ್ ಕೂಡ ನಾವು ಆದಷ್ಟು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು.
1: ಖಂಡಿತ ಮೇಡಮ್. ಮೇಡಮ್, ಈ ಒಂದು ವಿಶ್ವ ಮಾನಸಿಕ ಆರೋಗ್ಯ

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ಮೇನು ಧ್ವನಿ ನಾಡಿಬಂಜುರ ಫ್ಯಾಮ್, ಇದು KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಈ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ, ಇವು ನಮ್ಮವರು, ನಾವು ಪಕ್ಕ ನಿಮ್ಮವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಮಾತನಾಡುವೆ ಅದನ್ನ ಹೇಳ್ತೇನೆ, ಆದ್ರೆ ಅದಕ್ಕಿಂತ ಮುಂಚೆ ಸ್ವಾಗತ, ಸುಸ್ವಾಗತ. ಒಂದೊಳ್ಳೆ ಗೀತೆ ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕಥೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಆತ್ಮೀಯ ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ನೇಹಿತರೆ, ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ಬರೇ ಹೇಳೋದಲ್ಲ, ಅದನ್ನ ನೀವು ನಿಮ್ಮ ವರ್ತನೆ ಮುಖಾಂತರ ತೋರಿಸ್ಬೇಕು. ಇನ್ನೊಬ್ಬರನ್ನ ಪ್ರೀತಿಸ್ತೀರಾ ಅಂತ ತೋರಿಸ್ಲಿಕ್ಕೆ ನಿಮ್ಮ ವರ್ತನೆಯಲ್ಲಿ ಕೇಳುವುದನ್ನ ಇನ್ಕ್ಲೂಡ್ ಮಾಡಿ. ಎಸ್, ಈಗಿನ ಕಾಲದಲ್ಲಿ ಕೇಳುವುದೇ ಕರೆಕ್ಟ್ ಆಗಿ ಕೇಳುವುದಿಲ್ಲ. ಇನ್ನೊಬ್ಬರು ಯಾರಾದ್ರೂ ನಿಮ್ಮನ್ನ ಜೊತೆ ಮಾತನಾಡ್ತಾರೆ, ನಿಮಗೆ ಅವ್ರ ಪ್ರತಿ ಮರ್ಯಾದೆ ಇದೆ. ಆ ಮರ್ಯಾದೆ ಇದ್ರೆ ಅವ್ರು ಏನ್ ಮಾತಾಡ್ತಾರೆ ಅದನ್ನ ತಡೆಯಲಾರದೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳುವುದು ಪ್ರೀತಿ ತೋರಿಸೋ ಒಂದು ರೂಪ. ನಡೀರಿ, ನನ್ನ ಬಗ್ಗೆ ನಾನು ಹೇಳೋ ಮಾತುವನ್ನು ಎಷ್ಟು ಪ್ರೀತಿಯಿಂದ ಕೇಳ್ತೀರಲ್ರಿ, ಹಾಗೇನೆ ಇನ್ನೊಬ್ಬರನ್ನ ನೀವು ಪ್ರೀತಿಸ್ತೀರಾ ಅಂದರೆ ಅವ್ರು ಹೇಳುವುದನ್ನು ತಡೆಯಲಾರದೆ ಕೇಳಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸೂಪರ್ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ ಆತ್ಮೀಯ ಸ್ನೇಹಿತರ? ಇದು ಸ್ಪೆಷಲ್ ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ನೀವು ನಮ್ಮವರು, ನಾವು ಪಕ್ಕ ನಿಮ್ಮವರು. ಪ್ರೀತಿಸುವೆ ನಿನ್ನ ಪ್ರೀತಿಸುವೆ ಬರೀ ಹೇಳುವುದಲ್ಲ ಅಥವಾ ಅವರಿಗೆ ಗೀತೆಯನ್ನ ಹಾಡುವುದಲ್ಲ, ಅವರ ಪ್ರತಿ ಹಾಗೆ ವರ್ತನೆ ಇರಬೇಕು. ಈಗ ಕೇಳುವುದಾಯ್ತು, ಮಾತನಾಡುವುದು ಸ್ನೇಹಿತರೆ, ಅವರೊಂದಿಗೆ ಮಾತನಾಡುವುದು ಅದು ಕೋಪ ಬೈಗಳ ಇಲ್ಲದೆ, ಎಸ್ ನಾನು ಅವಳನ್ನು ಪ್ರೀತಿಸ್ತೇನೆ ಏನು ಬೇಕಾದವು ಹೇಳ್ತೇನೆ ಹಿಂಗಿರಬಾರ್ದೆ ಆ್ಯಟಿಟ್ಯೂಡ್. ವಿಚಾರ ಮಾಡಿ, ನಾವು ನಮ್ಮ ಜೀವನದಲ್ಲಿ ಯಾರೊಂದಿಗೆ ಅತಿ ಹೆಚ್ಚು ಪ್ರೀತಿ ಇರುತ್ತೆ, ಅದು ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅವರಿಗೆ ನಾವು ಭಾಳ ಬೈತೇವೆ. ಇಲ್ಲ, ಪ್ರೀತಿಯಿಂದ ಮಾತನಾಡಿ, ಬೈಲಾರದೆ ಮಾತನಾಡಿ, ಇದೇ ನಿಜವಾದ ಪ್ರೀತಿ ತೋರಿಸೋದು. ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು ಹಾಡನ್ನ ಕೇಳಿ ಮಜಾ ಮಾಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर। विद साइंस, सोल एंड सेंसिटिविटी, जिंदगी को दो नई शुरुआत केली आईवीएफ के साथ। आज ही विजिट करें केली फर्टिलिटी सेंटर, ओपीडी नंबर 97, शरावती सेकंड फ्लोर, केलीज डॉक्टर प्रभाकर कोरे हॉस्पिटल एंड एमआरसी बेगावी। फोन नंबर 08312551530 एंड 247377, एक्सटेंशन 1530।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ.

ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ ಯುಎಸ್ಎ ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ ಹಿಂದೆ ಅರ್ಜಿ ಸಲ್ಲಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ ವಿಳಾಸ ಕಾಹೇರ್ JNMC ಕ್ಯಾಂಪಸ್ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 08312444444 ಎಕ್ಸ್ಟೆನ್ಷನ್ ಸಂಖ್ಯೆ 4327

ಹಾಡಾದ ಗೀತೆನ ಕೇಳಿದ್ರ, ಎಂಜಾಯ್ ಮಾಡಿದ್ರ, ಆತ್ಮೀಯ ಸ್ನೇಹಿತರೆ ಹೆಂಗೆಂಗೆ ನಾವು ಪ್ರೀತಿಯನ್ನ ತೋರಿಸಬಹುದು ಅಂತ ನಾನು ಇವತ್ತಿನ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದೇನೆ. ಮಂಜುನಾಥ್ ಪೈ, ನಾನು ನಿಮ್ಮ ಮನೆ ಪಕ್ಕದಲ್ಲಿ ಅಪಾಕ ಪ್ರೀತಿಯ ಹುಡುಗ. ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಪ್ರೀತಿಯನ್ನ ಹೇಗೆ ತೋರಿಸಬಹುದು? ಕೊಡುವುದರಿಂದ. ಕೊಡುವುದು ನಾವು ಬಹಳ ವಿಚಾರ ಮಾಡಿ ಇದನ್ನ ಕೊಟ್ರ ನೋಡಿ, ಈಗ ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಮನೆಯಲ್ಲಿ ಏನಾದರೂ ಒಂದು ವಸ್ತು ಬಂದಿರುತ್ತೆ, ಅದನ್ನು ನೀವು ಹಂಚ್ಕೋಬೇಕು. ಆ ಹಂಚ್ಕೊಳ್ಳುವಾಗ ನೀವು ಏನಾದರೂ ಮುಂದೆಯಿಂದ ಮಾಡಿದ್ರೆ ಉಪಯೋಗ ಇಲ್ಲ. ಪ್ರೀತಿಯಲ್ಲಿ ಕೊಡುವುದು ತುಂಬಾನೇ ಮುಖ್ಯ. ಅದು ಗುರುಸೆ ಇಲ್ಲದೆ, ವಿಚಾರ ಮಾಡಲಾರದೆ ಕೊಡ್ಕೋತ ಹೋಗಿದ್ರೆ ಈಗ ಇವತ್ತಿನ ಟಾಸ್ಕ್ ಲೈಫಲ್ಲಿ ಪ್ರೀತಿಯಿಂದ ನೀವು ಏನೇನು ಕೊಟ್ಟಿರಿ ನೋಡೋಣ. ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ 9019904904.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೇನೆ, ಹೆಂಗಪ್ಪ ಪ್ರೀತಿ ತೋರಿಸಬಹುದು ನಿಮ್ಮ ವರ್ತನೆ ಮುಖಾಂತರ. ಸ್ನೇಹಿತರೆ, ಬಹಳ ಮುಖ್ಯವಾದ ವಿಷಯ. ಈಗ ನಾನು ಹೇಳ್ತೇನೆ, ನಂಬಿಕೆ. ಏ, ನಿನ್ನನ್ನು ನಾನು ಬಹಳ ಪ್ರೀತಿ ಮಾಡ್ತೇನೆ, ಆದರೆ ನಂಬಿಕೆನೇ ಇರುವುದಿಲ್ಲ. ಸ್ನೇಹಿತರೆ, ನಂಬಿಕೆ ಅನ್ನೋದು ಪರಿಸ್ಥಿತಿ ತಕ್ಕಂತೆ ಬರಬೇಕು ಲೈಫಲ್ಲಿ. ಆ ನಂಬಿಕೆ ಅನ್ನೋದು ಒಂದು ಪರೀಕ್ಷೆ ಯಾವಾಗುತ್ತೆ, ಪರಿಸ್ಥಿತಿಯಲ್ಲಿ. ಯಾವ ಪರಿಸ್ಥಿತಿಯಲ್ಲಿ? ಏನಾದರೂ ಒಂದು ಪರಿಸ್ಥಿತಿ ಬರುತ್ತೆ ಎಲ್ಲಿ ನೀವು ನಂಬಿಕೆ ತೋರಿಸಬೇಕು ನಿಮ್ಮ ಪ್ರೀತಿಯ ವ್ಯಕ್ತಿಯ ಮೇಲೆ. ಸೊ ನಂಬಿ, ಡೌಟ್ ಮಾಡಲಾದೆ ನಂಬಿ, ಇದು ನೀವು ಅವರಿಗೆ ತೋರಿಸೋ ಪ್ರೀತಿ. ಸೊ ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ನಿಮ್ಮೊಂದಿಗೆ. ನಾವು ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೈ ಹೆಂಗೆ ಪ್ರೀತಿಯನ್ನು ತೋರಿಸ್ಬೋದು ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ. ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದೆ, ಈಗ ಮುಂದೆ ಹೋಗೋಣ ಉತ್ತರವನ್ನು ಕೊಡೋದು. ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಉತ್ತರ ಕೊಡೋದು ಒಂಥರಹ ಆರ್ಗ್ಯೂ ಮಾಡಿದಂಗೆ ಆಗಿದೆ. ಉತ್ತರದ ಮುಖಾಂತರ ನೀವು ಬರೇ ಉತ್ತರ ಕೊಡ್ತಾ ಇಲ್ಲ, ಅವರಿಗೆ ಬರಬ್ಬರ ಉತ್ತರ ಕೊಡೋಕತ್ತಿರ್ರಿ. ಕೆಲವೊಬ್ರು ಉತ್ತರ ಕೊಡೋ ಮುಖಾಂತರ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಪ್ರೀತಿಯುತ ಜನರೊಂದಿಗೆ ಹಿಂಗೆ ಮಾಡೋಕೆ ಹೋಗ್ಬೇಡಿ. ಲೈಫಲ್ಲಿ ಇದು ನಾವು ಅತಿ ಹೆಚ್ಚು ತಂದೆ ತಾಯಿಯವರೊಂದಿಗೆ ಮಾಡ್ತೇವೆ. ಅವರೇನೇನೋ ಹೇಳ್ತಾರೆ, ಅದನ್ನು ನಾವು ಚೆನ್ನಾಗಿ ಕೇಳಿಕೊಂಡು ಉತ್ತರದ ಮುಖಾಂತರ ಕೋಪ ತೋರಿಸ್ತೇವೆ. ಕೋಪ ತೋರಿಸಿ ಮನೆಯಿಂದ ಆಚೆ ಹೋದಾಗ ತಂದೆ ತಾಯಿಗೆ ಅರಿವಾಗುತ್ತೆ, ಈ ಮಗು ಉತ್ತರ ಕೊಡಲಿಲ್ಲ, ಕೋಪ ತೋರಿಸಿದಾನೆ. ಸೊ ಉತ್ತರ ಕೊಡಿ ಪ್ರೀತಿಯಿಂದ, ಕೋಪ ತೋರಿಸ್ಲಿಕ್ಕೆ ಹೋಗಬೇಡಿ. ಅದೇ ಈಗಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಪ್ರೀತಿಯನ್ನು ಹೆಂಗೆ ತೋರಿಸ್ಬೋದು ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಹೇಳ್ತಾ ಇದ್ದೇನೆ. ಹೆಂಗ್ ಹೆಂಗ ನಾವು ಪ್ರೀತಿಯನ್ನ ವ್ಯಕ್ತಪಡಿಸಬಹುದು, ಸೊ ಸ್ನೇಹಿತರೆ ಮುಂದೆ ಹೋಗೋಣ ಹಂಚ್ಕೊಳ್ಳೋದು. ಲೈಫಲ್ಲಿ ಹಂಚೋದು ಬಹಳ ಬಹಳ, ಈಗ ವೈಯಕ್ತಿಕವಾಗಿ ಹೇಳೇನ್ರಿ, ನಮ್ಮ ದೊಡ್ಡಣ್ಣ ಜೊತೆ ನನಗೆ ಜಗಳ ಅಂದರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಹೆಚ್ಚಿರುವುದಿಲ್ಲ, ಆದರೆ ಊಟ ಆಹಾರ ಅಲ್ಲಿ ಅತಿ ಹೆಚ್ಚು ನಮಗೆ ಜಗಳ ಅಲ್ಲೇ ಆಗೋದು. ಸೊ ಹಂಚ್ಕೊಳ್ಳೋದು ಅಭ್ಯಾಸನೇ ಇಲ್ಲ ನನಗೆ. ಏನಾದರೂ ತೊಗೊಂಡು ಬಂದರೆ ಪಟ್ ಅಂತ ತಿನ್ನೋಣ, ಬೇರೆದವ್ರಿಗೆ ಕೊಡೋದು ಬೇಡ. ಆಮೇಲೆ ಒಂದಿನ ನನಗೆ ಗೊತ್ತಾಯಿತು ಹಂಚ್ಕೊಳ್ಳೋ ಒಂದು ಖುಷಿ, ಏಕೆಂದರೆ ಬಾಲ್ಯದಲ್ಲಿ ನನ್ನ ಸ್ನೇಹಿತರು ಅವರು ರೊಟ್ಟಿ ಬಾಜಿ ತರ್ತಿದ್ರು, ನಾವು ಅನ್ನ ಸಾರು ಒಯ್ತಿದ್ವಿ, ಹಂಚ್ಕೊತಿದ್ವಿ. ಹಂಚ್ಕೊಳ್ಳುವಾಗ ಸಿಗೋ ಖುಷಿ ಸ್ನೇಹಿತರೆ ಇದು ಬರೀ ಆಹಾರಕ್ಕೆ ಸೀಮಿತವಾಗಲ್ಲ. ವಿಚಾರ ಮಾಡಿ, ನಮ್ಮ ಜೀವನದಲ್ಲಿ ನಾವು ನಮ್ಮ ಕಷ್ಟ ಸುಖವನ್ನು ಹಂಚ್ಕೊಂಡ್ರೆ ಎಷ್ಟು ಉತ್ತಮ. ಎಷ್ಟೋ ಹಿರಿಯರು ಎಷ್ಟೋ ಪುಸ್ತಕದಲ್ಲಿ ಹೇಳಿದ್ದಾರೆ, ಕಷ್ಟವನ್ನು ಹಂಚ್ಕೊಳ್ಳಿ, ಎಸ್ ಅದು ಕಮ್ಮಿ ಆಗುತ್ತೆ. ದುಃಖವನ್ನು ಹಂಚ್ಕೊಂಡ್ರೆ ಕಮ್ಮಿ ಆಗುತ್ತೆ, ಸುಖವನ್ನು ಹಂಚ್ಕೊಂಡ್ರೆ ಅದು ಡಬಲ್ ಆಗುತ್ತೆ. ನೋಡ್ರಿಪ್ಪೋ ನೋಡ್ರಿ, ಯಾವ ಬ್ಯಾಂಕ್ನಾಗೂ ಸಿಗಂಗಿಲ್ಲ ಇಂಥ ಇಂಟ್ರೆಸ್ಟು. ಸೊ ವಿಚಾರ ಮಾಡಿ, ಕಷ್ಟವನ್ನು ಹಂಚ್ಕೊಂಡು ಕಷ್ಟ ಕಮ್ಮಿ ಮಾಡ್ಕೊಳ್ಳಿ, ಕಷ್ಟ ಕಮ್ಮಿ ಮಾಡ್ಕೊಳ್ಳಿ. ದುಃಖವನ್ನು ಹಂಚ್ಕೊಂಡು ದುಃಖ ಕಡಿಮೆ ಮಾಡ್ಕೊಳ್ಳ್ರಿ, ಸುಖವನ್ನು ಹಂಚ್ಕೊಂಡು ಸುಖ ಡಬಲ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಹಾಡನ್ನು ಕೇಳಿ ಮಜಾ ಮಾಡಿ.

ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLEIVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

ವೈನದನಿ 90.4 FM KLE ಕನಸೋ ಸ್ನೇಹಿತರ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಂಗ್ ಹೆಂಗ್ ನೀವು ಪ್ರೀತಿಯನ್ನ ತೋರಿಸಬಹುದು ಅದನ್ನ ಹೇಳ್ತಾ ಇದ್ದೆ ನಾನು ಮಂಜುನಾಥ್, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಮುಂದೆ ಹೋಗೋಣ, ಬರ್ತಾ ಇದೆ ಇದು. ಲೈಫಲ್ಲಿ ಯಾರೊಂದಿಗೆ ನೀವು ಪ್ರೀತಿ ಮಾಡ್ತೀರಾ, ಯಾರಿಗೆ ನೀವು ಪ್ರೀತಿ ಮಾಡ್ತೀರಾ, ಅವರೊಂದಿಗೆ ಫುಲ್ ಖುಷಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡಿ. ಈಗಿನ ಕಾಲದಲ್ಲಿ ಮದುವೆ ಮಾಡ್ತಾರೆ, ಲವ್ ಮಾಡಿ, ಲವ್ ಮಾಡಾದ ತಕ್ಷಣ, ಮದುವೆ ಆದ ತಕ್ಷಣ ಆ ಲವ್ ಅನ್ನು ಮರಿತಾರೆ. ಹೆಂಗಪ್ಪ ಸ್ನೇಹಿತರೆ, ಇದು ಬಹಳ ಸಹಜವಾಗಿದೆ. ಈಗಿನ ಜೀವನದಲ್ಲಿ ಬಹಳ ಕಾಮನ್ ಆದ ಈ ಒಂದು ಪರಿಸ್ಥಿತಿ ನೀವು ನೋಡಿರ್ತೀರ. ಬಹಳ ಪ್ರೀತಿ ಮಾಡಿ ಕಷ್ಟಪಟ್ಟು ಮದುವೆ ಮಾಡ್ತಾರೆ, ಮದುವೆ ಆದ ಕೂಡಲೇ ಆ ಪ್ರೀತಿನ ಮರಿತಾರೆ. ಅಂಥವ್ರಿಗೆ ಹೇಳೋದಿಷ್ಟೇ, ಯಾರೊಂದಿಗೆ ನೀವು ಪ್ರೀತಿಯಿಂದ ಇರ್ತೀರಾ ಅವರೊಂದಿಗೆ ಖುಷಿಯಿಂದ ಇರ್ರಿ, ವಿದೌಟ್ ಕಂಪ್ಲೇನಿಂಗ್. ಎಂಜಾಯ್ ವಿದೌಟ್ ಕಂಪ್ಲೇನಿಂಗ್, ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಎಸ್, ಹಾಡನ್ನು ಕೇಳಿ ಮಜಾ ಮಾಡಿ.

ಮುದ್ದಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ ಸ್ನೇಹಿತರ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಭಿನ್ನ ಭಿನ್ನ ಪ್ರಕಾರದ ರೀತಿಯಿಂದ ನೀವು ಪ್ರೀತಿಸುವೆ ಅಂತ ಹೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ನನ್ನ ಮಾತು. ಆತ್ಮೀಯ ಸ್ನೇಹಿತರೆ, ಮುಂದೆ ಹೋಗೋಣ. ನಂಬಿಕೆ, ನಂಬಿಕೆ ಇಲ್ಲದ ಪ್ರೀತಿ ಅಲ್ರಿ ಅದು ಪ್ರೀತಿ. ಲೈಫಲ್ಲಿ ನಾವು ಮಾತಿಗೆ ಅಂತ ಹೇಳ್ತೇವೆ, ಐ ಲವ್ ಯು, ನೀನಂದ್ರೆ ನನಗೆ ಪ್ರಾಣ, ಆದರೆ ಅವ್ರ ಮೇಲೆ ನಂಬಿಕೆನೇ ಇಡುವುದಿಲ್ಲ. ಸ್ನೇಹಿತರೆ, ಡೌಟೇ ಇಲ್ಲದೆ ನಂಬಿಕೆ ಇಡಿ. ಎಸ್, ನಂಬಿಕೆ ತುಂಬಾ ಮುಖ್ಯ. ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೇನೆ. ನಾವು ಎಲ್ಲಾದರೂ ಪ್ರಯಾಣಕ್ಕೆ ಹೋದ್ವಿ. ಪ್ರಯಾಣಕ್ಕೆ ಹೋದಾಗ ಯಾರಿಗಾದರೂ ನಾವು ಹೇಳಿ ಹೋಗಿರ್ತೇವೆ ಕಿ ಸರ್ ಸ್ವಲ್ಪ ಸಾಮಾನು ನೋಡ್ರಿ, ಅಲ್ಲಿ ನಮ್ಮ ಹುಡುಗ ಇದಾನ್ರಿ, ಆದ್ರೂ ನೀವು ಸಾಮಾನು ನೋಡ್ತೀರಲ್ರಿ, ಯಾಕಂದ್ರೆ ಅವನ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ. ಏ, ಮನ್ಸು ಮುರಿದೋಗ್ತದ್ರಿ, ಯಾಕಂದ್ರೆ ನಾನು ಸಣ್ಣದಾಗಿ ನಾನು ಅನುಭವಿಸೇನ್ರಿ, ನೋಡೇನ್ರಿ, ನಾವು ಎಲ್ಲರೂ ನಮಗೆ ಎಲ್ಲಾದರೂ ಪ್ರಯಾಣಕ್ಕೆ ಹೋದ್ರೆ ಪ್ರೀತಿಸೋ ನಮ್ಮ ಗುರು ಹಿರಿಯರೇ ನಮ್ಮ ಮೇಲೆ ಡೌಟ್ ಮಾಡ್ತಾರೆ, ಏ ಇವ್ನ ಮೇಲೆ ಬೇಡ, ಏ ನೀವು ಇನ್ನೊಬ್ರು ಎಕ್ಸ್ ವೈ ಜೆಡ್ ಪರ್ಸನಿಗೆ ಹೇಳೋಗಿರ್ತಾರೆ, ಯಾಕೆ ರೀಸನಿ. ಸೊ ಸ್ನೇಹಿತರೆ, ಆವಾಗ ಆಯಿತು ದುಃಖ. ಸೊ ವಿಚಾರ ಮಾಡಿ ಇಂಥ ಪರಿಸ್ಥಿತಿಯಲ್ಲಿ ಯೋಪ್ಪ ದೇವ್ರ. ಸೊ ನಡೀರಿ ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ್, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕಂ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ್, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ್, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹಿ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ KLE ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ, KLE ಯುನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 08312470362 ಆಣಿ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಕುಟುಂಬ ಅನ್ನೋದು ಮಹಿಳೆಗೆ ಪ್ರೀತಿ ಮತ್ತು ಭದ್ರತೆಯನ್ನ ನೀಡುವ ಸ್ಥಳವಾಗಿರಬೇಕು. ಆದರೆ ಕೆಲವೊಮ್ಮೆ ಅಲ್ಲಿ ನೋವು, ಹಿಂಸೆ ಕಾಣಿಸಿಕೊಳ್ಳುತ್ತೆ. ಇದನ್ನ ತಡೆಯುವಲ್ಲಿ, ಅಂದ್ರೆ ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ತಡೆಯುವಲ್ಲಿ ಇರುವ ಕಾಯ್ದೆಗಳೇನು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ. ವಕೀಲ ವೃತ್ತಿಯಲ್ಲಿ 10 ವರ್ಷ ಅನುಭವವುಳ್ಳಂತಹ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ
1: ನಮಸ್ಕಾರ.
0: ಸರ್, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ಕೇಳ್ತಾ ಇರ್ತೀವಿ ನಾವು ಯಾವಾಗ್ಲೂ. ಹಾಗಿದ್ರೆ ಈ ಒಂದು ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೇನು?

0: ಇವಾಗ ಮಾನಸಿಕವಾಗಿ ಮಾತಿನಿಂದ ಚುಚ್ತಾ ಇರ್ತಾರೆ, ಅದು ಕೂಡ ಇದರಲ್ಲಿ ಏನಾದರೂ ಬರುತ್ತಾ ಅಂತ.
1: ಈಗ ಇದರಲ್ಲಿ ಎರಡು ರೀತಿಯಾದಂಥ ಹಿಂಸೆಗಳು ಬಹಳ ಪ್ರಚಲಿತವಾಗಿದ್ದಾವೆ. ಒಂದು ದೈಹಿಕ ಹಿಂಸೆ, ಎರಡನೇದು ನೀವು ಹೇಳಿದಾಗೆ ಮಾನಸಿಕ ಹಿಂಸೆ. ಇದು ಮಾನಸಿಕ ಹಿಂಸೆ ಕೆಳಗಡೆ ಬರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನ ಹೇಳುವುದು, ಬೇರೆ ಬೇರೆ ರೀತಿಯಲ್ಲಿ ಚುಚ್ಚಿ ಮಾತಾಡುವುದು, ಕೀಯಾಳಿಸಿ ಹೇಳುವುದು, ಅವರಿಗೆ ಖಿನ್ನತೆ ಕೊಡಿಸುವುದು, ಚಿಕ್ಕದಾಗಿ ತೋರಿಸುವುದು, ಬೇರೆದವರ ಹೊರಗಡೆಯಲ್ಲಿ ಎಲ್ಲಾದರೂ ಹೇಳಿ ನೀನು ಏನೂ ಇಲ್ಲ, ನಿನ್ನ ಜೀವನದಲ್ಲಿ ನಮ್ಮನ್ನು ಬಿಟ್ಟರೆ ಏನೂ ಇಲ್ಲ, ನಿನ್ನ ಜೀವನದಲ್ಲಿ ಏನೂ ಆಗೋದಿಲ್ಲ, ನೀನು ಏನಿದ್ರೂ ಅಡುಗೆ ಮನೆಗೆ ಸೀಮಿತ, ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಇರಬೇಕನ್ನೋ ರೀತಿ ಅವರಿಗೆ ಹಿಂಸೆ ಕೊಟ್ಟರೂ ಅದು ಗೃಹಹಿಂಸೆ ಕೆಳಗಡೆ ಬಂದೇ ಬರುತ್ತೆ.
0: ಸರ್, ಹಾಗಿದೆ ಈ ಒಂದು ಗೃಹಹಿಂಸೆಯ ವಿರುದ್ಧ ಇರುವ ಒಂದು ಕಾನೂನುಗಳ ಬಗ್ಗೆ ವಿವರಿಸೋದಾದರೆ ಸರ್?
1: ಗೃಹಹಿಂಸೆ ವಿರುದ್ಧ ಕಾನೂನು ಮೊದಲಿಂದನೂ ಇದೆ, ಆದರೆ ಉತ್ತರ ಭಾರತದಲ್ಲಿ ನಾವು ಕಂಡುಬಂದಂತೆ ಬಹಳಷ್ಟು ಗೃಹಹಿಂಸೆ ಆಗ್ತಿತ್ತು. ದಕ್ಷಿಣ ಭಾರತದ ಪ್ರೇರಿತ ನೋಡಿದರೆ ಉತ್ತರ ಭಾರತದಲ್ಲಿ ಬಹಳ ಆಗ್ತಿತ್ತು. ಸೊ ಅದಾಗಿ ಕೇಂದ್ರ ಸರ್ಕಾರದವರು ಗೃಹಹಿಂಸೆ ಕಾಯ್ದೆ 2005 ತೊಗೊಂಡು ಬಂದರು. ಅದಾದಮೇಲೆ ಈ ಕಾಯ್ದೆಯೊಳಗಡೆ ಯಾವ ರೀತಿ ರೂಪಿಸಿದ್ರಂದರೆ ಗೃಹಹಿಂಸೆ ಯಾವುದೇ ರೀತಿಯಾದಂಥ ಲೈಂಗಿಕ, ಮಾನಸಿಕ ಹಾಗೂ ಏನು ಆರ್ಥಿಕ, ದೈಹಿಕ ಅಂತೂ ಇದ್ದೇ ಇತ್ತು. ಇವು ಯಾವ ರೀತಿಯಲ್ಲಿ ಹಿಂಸೆ ಆದ್ರೂ ಮಹಿಳೆಯರಿಗೆ ಒಂದು ಕಾಪಾಡುವಂಥ ವಾತಾವರಣ ನಾವು ಕೊಡಲೇಬೇಕು, ಮಹಿಳೆಯರಿಗೆ ಅಲ್ಲಿ ನಾವು ಕಾಪಾಡಲೇಬೇಕಾದಂಥ ಒಂದು ಕಾಯ್ದೆ ತೊಗೊಂಬಂದರು 2005.
0: ಸರ್, ಇವಾಗ 2005 ಒಂದು ಈ ಮಹಿಳೆಯರಿಗೆ ಆಗುವಂತಹ ದೌರ್ಜನ್ಯದ ವಿರುದ್ಧ ಕಾಯ್ದೆಯನ್ನು ತಂದ್ರು ಅಂತ ತಾವು ಹೇಳಿದ್ರಿ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಮಹಿಳೆ ಒಂದು ಕೌಟುಂಬಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಯಾವ ರೀತಿ ಒಂದು ಕಾನೂನು ಇರಲಿಲ್ವ ಹಾಗಿದ್ರೆ ಅಂತ?
1: ಈಗ ಮೊದಲು ಎರಡು ಕಾನೂನು ಇದ್ದು, ಒಂದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 498A, ಅಂದರೆ ಪತಿಯ ಕುಟುಂಬದವರು ಕ್ರೂರತೆ ಕೊಟ್ಟರೆ. ಎರಡನೇದು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್, ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಬಂದಿತ್ತು. ಯಾಕಂತಂದರೆ ನಾವು ಭಾಳ ಕೇಳಿದ್ವಿ ಮೊದಲೆಲ್ಲ, ವರದಕ್ಷಿಣೆ ಸಲುವಾಗಿ ಮನೆ ಹೊರಗೆ ಹಾಕ್ತಿದ್ರು, ಬಡಿತಿದ್ರು, ಹೊಡಿತಿದ್ರು, ಇದೆಲ್ಲ ಕೇಳಿದ್ವಿ. ಸೊ ಆ ಕಾಲದಿಂದನೇ ವರದಕ್ಷಿಣೆ ಕಾಯ್ದೆ ಒಂದು. ಆಮೇಲೆ ಭಾರತೀಯ ದಂಡ ಸಂಹಿತೆ ಕೆಳಗಡೆನೂ 3-4 ಕಾಯ್ದೆ ಇವು, ಆ ಪ್ರೊಟೆಕ್ಷನ್ ಇತ್ತೇ ಇತ್ತು. ಬಟ್ ಆದರೆ ಬಹಳಷ್ಟು ಗೃಹಹಿಂಸೆಯ ನಾವು ಏನು ಕೇಸಸ್ಗಳನ್ನ ನೋಡಿದ್ವಿ. ಅವು ಎಲ್ಲಿ ಅಂತಂದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಹೋದವು, ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ಆಯಿತು. ಅದೆಲ್ಲ ಆಗೋದ್ರಿಂದ ಈ ರೀತಿ ಕಾಯ್ದೆ ತರಲೇಬೇಕು, ಈ ಕಾಯ್ದೆ ಇದ್ರೇ ಇದರಿಂದ ಜಾಸ್ತಿ ಈ ದೌರ್ಜನ್ಯ ಇವೆಲ್ಲ ಕಡಿಮೆ ಆಗ್ತಾವ ಅಂತೇಳಿ ಅಂದ್ಕೊಂಡು ಈ ಕಾಯ್ದೆ ತೊಗೊಂಬಂದರು.
0: ಸರ್, ಹಾಗಿದ್ರೆ ಈ ಒಂದು ಗೃಹ ಕಾಯ್ದೆ 2005 ವಿವರಿಸೋದಾದರೆ ಉದಾಹರಣೆಗಳೊಂದಿಗೆ ಯಾವ ರೀತಿ ವಿವರಿಸ್ಬೋದು ಸರ್?
1: ಈಗ ಮೇಡಮ್, ಗೃಹ ಹಿಂಸೆ ಕಾಯ್ದೆ ಒಳಗಡೆ 5 ಬೇರೆ ಬೇರೆ ರೀತಿ ಪ್ರಸಂಗಗಳು ಬರ್ತವೆ. ಒಂದು ಪ್ರೊಟೆಕ್ಷನ್ ಆರ್ಡರ್ ಅಂತೀವಿ, ರಕ್ಷಣಾ ಆದೇಶ. ಈ ಪ್ರೊಟೆಕ್ಷನ್ ಆರ್ಡರ್ ಏನಂತಂದರೆ ಹಿಂಸೆ ಮಾಡುವವರ ವಿರುದ್ಧ ಒಂದು ಆದೇಶ, ಇವ್ರಿಗೆ ನೀವು ಹಿಂಸೆ ಮಾಡಬಾರ್ದಂತ. ಎರಡನೇದು ಬರುತ್ತೆ ವಾಸಾಧಿಕಾರ ಆದೇಶ, ರೆಸಿಡೆನ್ಸಿ ಆರ್ಡರ್ ಅಂತೀವಿ. ರೆಸಿಡೆನ್ಸಿ ಆರ್ಡರ್ನಲ್ಲಿ ಯಾವುದಾದ್ರೂ ಹೆಣ್ಮಗಳನ್ನ ಅವರು ಅತ್ತೆ ಮಾವ ಆಗಲಿ, ಗಂಡ ಆಗಲಿ, ಇಲ್ಲಾಂದರೆ ಬಂಧುಗಳು ಯಾರಾದರೂ ಇವರ ಮನೆಯಿಂದ ಹೊರಗಡೆ ಹಾಕಿದರೆ ಆ ಮನೆಯಲ್ಲಿ ಆಕೆಗೆ ಒಂದು ಕೋಟಡಿ ಕೊಡಬೇಕು, ಆ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕಂತೇಳಿ ಅದೇ ಮನೆಯಲ್ಲಿ ರೆಸಿಡೆನ್ಸಿ ಆರ್ಡರ್ ಕೊಡ್ತಾರೆ. ನಾವು ಹಿಂದ್ಗಡೆನೂ ನೋಡಿದ್ದೀವಿ ಏನಂತಂದರೆ, ಒಂದು ಬಾಡಿಗೆ ಮನೆಯಲ್ಲಿದ್ದಾಗ ಗಂಡ ಮನೆ ಬಿಟ್ಟು ಹೋಗ್ಬಿಡ್ತಾನೆ, ಬಾಡಿಗೆ ತುಂಬಲಿಕ್ಕೆ ದುಡ್ಡು ಇರಲ್ಲ. ಸೊ ಇಂಥ ಸಮಯದಲ್ಲೂ ಕೋರ್ಟ್ನವ್ರು ಏನು ಆದೇಶ ಕೊಡ್ತಾರಂತಂದರೆ, ಈ ಬಾಡಿಗೆ ಮನೆಯ ಬಾಡಿಗೆಯನ್ನು ಗಂಡನೇ ತುಂಬಬೇಕು, ಅವಳಿಗೆ ಇರುವ ವ್ಯವಸ್ಥೆ ಅಲ್ಲಿ ಮಾಡಲೇಬೇಕು ಆದಂತ ಇದನ್ನು ಮಾಡ್ತಾನೆ. ಅದಾದಮೇಲೆ ಮೂರನೇದು ಆರ್ಥಿಕ ಪರಿಹಾರ, ನಾವು ಮೆಂಟೆನೆನ್ಸ್ ಅಂತಂತೀವಿ. ಈ ಕಾಯ್ದೆ ಕೆಳಗಡೆ ಮೆಂಟೆನೆನ್ಸ್ ಆರ್ಡ್ರು ಮಾಡ್ತಾರೆ. ಮೆಂಟೆನೆನ್ಸ್ ಆರ್ಡ್ರು ಗಂಡನ ಆರ್ಥಿಕ ಪರಿಸ್ಥಿತಿ ನೋಡಿ ಮಾಡ್ತಾರೆ. ನಾವೀಗ ಅಗದಿ ಕನಿಷ್ಠವಾಗಿ ನೋಡೋದೇನಂತಂತಂದರೆ, ಒಂದು 6,000 to 8,000 ರೂಪಾಯಿವರೆಗೂ ಆರ್ಥಿಕ ಆಹಾರ ಮೆಂಟೆನೆನ್ಸ್ ಆರ್ಡ್ರ್ ಮಾಡೇ ಮಾಡ್ತಾರೆ. ಅದೇ ಪತಿಯ ಏನು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು, ಅವನ ಗಳಿಕೆ 1,00,000, 2,00,000, 5,00,000 ಈ ರೀತಿ ಇತ್ತಂತಂದರೆ ಈ ಮೆಂಟೆನೆನ್ಸ್ ಆರ್ಡ್ರು ತುಂಬ ಜಾಸ್ತಿ ಹಾಕೋತಾ ಹೋಗುತ್ತೆ. ಅದಾದಮೇಲೆ ಇನ್ನೊಂದು ಕಸ್ಟಡಿ ಆರ್ಡರ್ ಒಂದು ಬರುತ್ತೆ. ಈಗ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವು ನೋಡ್ಕೊಳ್ಳಿಕ್ಕೆ ಗಂಡನ ಮನೆಯವರು ರೆಡಿ ಇರಲ್ಲ. ಆದರೆ ಹೆಂಡತಿಯನ್ನು ಕಾಡೋಣ, ಸೊಸೆಯನ್ನು ಕಾಡೋಣ ಅಂಥೇಳಿ ನಮ್ಮ ಮಕ್ಕಳು ಬೇಕು, ನಾವು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಕರ್ಕೊಂಡು ಹೋದಾಗ ಇದರಲ್ಲಿ ಏನು ಕಸ್ಟಡಿ ಆರ್ಡರು ಮಾಡ್ತಾರೆ. ಏನಂಥೇಳಿ, ಮಕ್ಕಳು ಇಷ್ಟು 8 ವರ್ಷ, 10 ವರ್ಷ, 12 ವರ್ಷ ದೊಡ್ಡ ಆಗೋವರೆಗೂ ತಾಯಿ ಪ್ರೀತಿ ಸಿಗಲೇಬೇಕು, ತಾಯಿ ಪ್ರೀತಿ ಕಳ್ಕೋಬಾರ್ದು. ಅದರ ಸಲುವಾಗಿ ಈ ಕಸ್ಟಡಿ ಆರ್ಡರ್ ಮಾಡ್ತಾರೆ. ಇನ್ನೊಂದು ಕಾಂಪನ್ಸೇಷನ್ ಆರ್ಡರ್ ಅಂತಂತೀವಿ, ಪರಿಹಾರ ಆದೇಶ, ಫೈನಲ್ ಆರ್ಡರ್ ಅದು. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಹೆಂಡತಿಗೆ ಇಷ್ಟು ನೀವು 3 ಲಕ್ಷ ಕೊಡಬೇಕು, 5 ಲಕ್ಷ ಕೊಡಬೇಕು, ಅಥವಾ 1 ಲಕ್ಷ ಕೊಡಬೇಕು, ಏನಾದರೂ ಒಂದು ಕಾಂಪನ್ಸೇಷನ್ ಆರ್ಡರ್ ಮಾಡೇ ಮಾಡ್ತಾರೆ. ಸೊ ಈ 5 ಪ್ರಕಾರಗಳಲ್ಲಿ ಒಂದು ಅವರು ಏನು ಪ್ರಮುಖ ಆದೇಶಗಳನ್ನ ಕೊಡ್ಬೋದು ಅನ್ನೋದು ಇದು ಒಂದು ಅಲ್ಲಿ ಇದೆ ಈ ಕಾಯ್ದೆಯಲ್ಲಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನು ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ

ಆವರಣಗಳು ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಗೃಹ ಹಿಂಸೆ ಡೊಮೆಸ್ಟಿಕ್ ವೈಲೆನ್ಸ್ ತಡೆಯಲು ಇರುವಂತಹ ಕಾಯ್ದೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ವಕೀಲ ವೃತ್ತಿಯಲ್ಲಿ 10 ವರ್ಷ ಅನುಭವವುಳ್ಳಂತಹ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರಿವಾಗ ಒಂದು ಗೃಹ ಹಿಂಸಾಚಾರ ಕಾಯ್ದೆ 2005 ಅಡಿಯಲ್ಲಿ ಇಷ್ಟೆಲ್ಲ ಒಬ್ಬ ಮಹಿಳೆಗೆ ಇಷ್ಟೆಲ್ಲ ಕಾಯ್ದೆ ಕಾನೂನುಗಳು ಇರಬೇಕಾದ್ರೆ ಈಗ ಅವಳು ಅಂತ ಒಂದು ಗೃಹ ಹಿಂಸೆಯನ್ನು ಅನುಭವಿಸಿದಂತಹ ಮಹಿಳೆ ಏನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರಿಗೆ ದೂರನ್ನ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಸರ್?
2: ಈ ಇದರಲ್ಲಿ ಮೇಡಮ್ ಮೂರು ವಿಧಾನಗಳಿದ್ದಾವೆ. ಒಂದು, ನಮ್ಮಲ್ಲಿ ಬೆಳೆದು ಬಂದಂತ ಪದ್ಧತಿ ಏನಂತಂದ್ರೆ, ಗೃಹ ಹಿಂಸೆ ಯಾವಾಗಾದ್ರೂ ಆದ್ರೆ ಮನೆಯ ಹಿರಿಯರನ್ನು ಕೂಡಿಸುವುದು ಒಂದೇದು. ಈ ಹಿಂಸೆ ಆಗ್ತಾ ಇದೆ, ನೀವು ಬಂದು ಇವ್ರಿಗೆ ಅರ್ಥೈಸ್ ಮಾಡ್ಕೊಳ್ಳಿ. ಏನ್ ಹೇಳ್ತಾರಂತಂದ್ರೆ, ನೀವು ಸಮಾಜದಲ್ಲಿ ಇದ್ದವರು ಸಮಾಜದವ್ರಿಗೆ ಬಂದು ಹೇಳಿದ್ರೆ ಕೆಲವೊಂದಿಷ್ಟು ಸಲ ತಿದ್ದುಪಡಿ ಅವರು ಮಾಡ್ಕೋಬೋದು, ಸುಧಾರಿಸ್ಕೋಬೋದು ಅನ್ನೋದು ಭಾವನೆ ಇದ್ದೇ ಇರುತ್ತೆ. ನೀವು ಈ ಸುಧಾರಿಸುವಂಥ ಮನೋಭಾವ ಇಲ್ಲ, ಮುಂದೆ ಏನು ಮಾಡಬೇಕು? ಈಗ ನಿಮ್ಮ ಸಮೀಪಾದಂಥ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಆ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಒಂದು FIR ಮಾಡ್ಬೋದು, ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಇನ್ನೊಂದು, ಈ ಕಾಯ್ದೆ ಅಡಿಯಲ್ಲೇ ಒಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ಗಳಾಗಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ ಆಗಿದ್ದಾವೆ. ಈ ಬೆಳಗಾವಿಯಲ್ಲಿ ಕ್ಯಾಂಪ್ನಲ್ಲಿ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ. ಸೊ ಅವಾಗ ಏನಾಗತ್ತಂತಂದ್ರೆ, ನೀವು ಅಲ್ಲಿಯೇ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು. ನೀವು ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈಗೇನಾಗತ್ತೆ, ಈಗ ಬೆಳಗಾವದಲ್ಲಿರೋರು ಈ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಅದೇ ಹುಕ್ಕೇರಿಯಲ್ಲಿರೋರು ಅಥಣಿಯಲ್ಲಿರೋರು ಇವರೆಲ್ಲ ತುಂಬ ದೂರ ಇರ್ತಾರೆ. ಸೊ ಇಂಥವ್ರು ಏನು ಮಾಡಬೇಕು, ಅಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಸಮೀಪಾದಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ರಂದ್ರೆ, ಆ ಪೊಲೀಸ್ ಸ್ಟೇಷನ್ನವರು ಅಲ್ಲಿ ಕಂಪ್ಲೇಂಟ್ ತೊಗೊಂಡು ಈ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಬಂದು ಇಲ್ಲಿ ಅವರು ಅದನ್ನು ನೋಡ್ತಾರೆ, ಏನಾಗಿದೆ ಎಂತಾಗಿದೆ ಅಂತ. ಈಗ ಕೆಲವೊಂದಿಷ್ಟು ಸಲ ಏನಾಗುತ್ತಂತಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ, ಪೊಲೀಸ್ನವ್ರು FIR ಬರ್ಕೊಳ್ಳಲ್ಲ, ಕಂಪ್ಲೇಂಟ್ ಬರ್ಕೊಳ್ಳಲ್ಲ. ನಾವು ಎಷ್ಟೋ ಸಲ ನೋಡಿದ್ದೀವಿ, ರಾಜಕೀಯ ಏನು ಅಲ್ಲಿ ಪ್ರೆಷರ್ ಇರುತ್ತೆ ನಾವು ನೋಡಿದ್ದೀವಿ, ಕಂಪ್ಲೇಂಟ್ ಬರ್ಕೊಳ್ಳಲ್ಲ, ಇಲ್ಲ ಬರ್ಕೊಳ್ಳಲ್ಲ, ಹೋಗಮ್ಮ ಅಂತ ಹೇಳೋದು ನಾವು ಕೇಳಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಏನು ಮಾಡಬೇಕು? ಅವ್ರು ಕೋರ್ಟಿಗೆ ಬಂದುಬಿಟ್ಟು ಸ್ವಂತಾಗಿ ಖುದ್ದಾಗಿ ಅಲ್ಲಿ ನಿಂತು ಅಲ್ಲಿ ಕೋರ್ಟ್ ಎದುರುಗಡೆ ಜಡ್ಜ್ ಎದುರುಗಡೆನೂ ಕಂಪ್ಲೇಂಟ್ ಕೊಡ್ಬೋದು. ಯಾವುದಾದ್ರೂ ಜಡ್ಜ್ಗೆ ಈ ಕಂಪ್ಲೇಂಟ್ ತಗೊಳ್ಳುವಂಥ ಅಧಿಕಾರ ಇದೆ. ನಾವು ಏನು ಹೇಳ್ತೀವಿ ಅಂತಂದರೆ, ಈ ಪ್ರೈವೇಟ್ ಕಂಪ್ಲೇಂಟ್ ಅಂತಂತೀವಿ, ಒಂದು ಯಾವುದಾದ್ರೂ ಅರ್ಜಿ ಬರೆದು ಕೊಟ್ಬಿಟ್ಟು ನನಗೆ ಈ ರೀತಿ ಹಿಂಸೆ ಮಾಡ್ತಿದ್ದಾರೆ, ಪೊಲೀಸರು ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾ ಇಲ್ಲ, ಸೊ ಆ ಸಮಯದಲ್ಲಿ ನೀವು ನಮಗೆ ಇದೇನಿದೆ ರಕ್ಷಣೆ ಕೊಡಿ ಅಂತೇಳಿ ಕೋರ್ಟಿಗೆ ಬಂದರೆ ಕೋರ್ಟ್ನವರು ರಕ್ಷಣೆ ಕೊಟ್ಟೇ ಕೊಡ್ತಾರೆ. ಸೊ ಈ ಮೂರು ವಿಧಾನಗಳಿದ್ದಾವೆ. ಈ ಒಂದು ನಮ್ಮ ಸಾಮಾಜಿಕ ವಿಧಾನ, ಇಲ್ಲಿ ಮನೆಯ ಹಿರಿಯರನ್ನು ಕರೆದು ಇವರಿಗೆಲ್ಲ ಅರ್ಥೈಸಿ ಮಾಡಿಸಿ ಹೇಳೋದು. ಇದು ನಡೀಲಿಲ್ಲ, ಇದು ಆಗಲಿಲ್ಲ, ಕಂಪ್ಲೀಟ್ಲಿ ಎಂಟೈರ್ಲಿ ಫೇಲ್ ಆಯಿತು, ಪೂರ್ತಿ ಮುಗಿದು ಹೋಯಿತು ಅಂತಂತಂದರೆ, ಅವಾಗ ನೆಕ್ಸ್ಟು ಪೊಲೀಸರಿದ್ದಾರೆ, ಪೊಲೀಸರು ಕಾಪಾಡ್ತಾರೆ, ಕಂಪ್ಲೇಂಟ್ ತೊಗೊಂಡೇ ತೊಗೋತಾರೆ ಯಾವಾಗಿದ್ರೂ. ಅವರೂ ಸಂಧಾನ ಮಾಡಲಿಕ್ಕೆ ನೋಡ್ತಾರೆ, ಕರೆದು ಬೈದು ಹೇಳಿ ಇಲ್ಲ ಕೇಳುವಂಥ ಪರಿಸ್ಥಿತಿ ಅಲ್ಲೇ ಇಲ್ಲ. ಪೊಲೀಸರು ಹೋದ ಕೂಡಲೇ ಕಂಪ್ಲೇಂಟ್ ತೊಗೊಳ್ಳಲ್ಲ, ಆದರೆ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ನೆಕ್ಸ್ಟ್ ಕಂಪ್ಲೇಂಟ್ ತೊಗೊಂಡೇ ತೊಗೋತಾರೆ. ಈಗ ಪೊಲೀಸ್ನವ್ರೂ ಈ ಕಂಪ್ಲೇಂಟ್ ತೊಗೊಳ್ಳಿಲ್ಲ, ಮುಂದೆ ಏನು ಮಾಡಬೇಕು? ಆವಾಗ ನೀವು ಕೋರ್ಟಿಗೆ ಬಂದುಬಿಟ್ಟು ಕೋರ್ಟಿಗೂ ಹೇಳ್ಬೋದು. ಇದರಲ್ಲಿ ಏನು ಬದಲಾವಣೆ ಆಗಿದೆ ಅಂತಂದರೆ, ಮೊದಲು ನೀವು ಹೋದ ಕೂಡಲೇ ಕಂಪ್ಲೇಂಟ್ ತೊಗೋತಿದ್ರು, ಆವಾಗಿಂದ ಆವಾಗಲೇ ಅರೆಸ್ಟ್ ಆಗಿಬಿಡ್ತಿದ್ರು, ಅವ್ರನ್ನೆಲ್ಲ ಕರ್ಕೊಂಬಂದು ಜೈಲಿಗೆ ಹಾಕಿಬಿಡ್ತಿದ್ರು. ಬಟ್ ಈಗ ತುಂಬ ಅಷ್ಟು ಕೇಸ್ಗಳಾಗ್ತಿದೆ, ಆಮೇಲೆ ಅದರಲ್ಲಿ ಸುಳ್ಳು ಕೇಸ್ಗಳು ಕೆಲವೊಂದಿಷ್ಟು ಆಗ್ತಿದ್ದಾವೆ ಅಂಥೇಳಿ ಮಾನ್ಯ ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ರು ಅಂತಂದರೆ, ನೀವು ಮೊದಲು 1 ತಿಂಗಳು ಇನ್ವೆಸ್ಟಿಗೇಷನ್ ಮಾಡಿ, ಅದನ್ನು ನೋಡಿ, ಏನಾಗಿದೆ ನೋಡಿ, ಹಿಂಸೆ ಆಗಿದೆಯಾ, ಎಲ್ಲಾದರೂ ಮೆಡಿಕಲ್ ರಿಪೋರ್ಟ್ ಇದಾವ, ಅವರು ಶಾರೀರಿಕ ಹಿಂಸೆ ಏನು ಮಾನಸಿಕ ಹಿಂಸೆ ಇದು ಏನಾದರೂ ಆಗ್ತಿದೆಯಾ, ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ನೋಡಿ, ಅದಾದಮೇಲೆ 1 ತಿಂಗಳಾದಮೇಲೆ ರಿಪೋರ್ಟ್ ಹಾಕಿಬಿಟ್ಟು ನೀವು ಆಮೇಲೆ ಅರೆಸ್ಟ್ ಮಾಡೋದಾದರೆ ಮಾಡಿ ಅಂಥೇಳಿ ಇದು ಬದಲಾವಣೆ ತೊಗೊಂಬಂದರು.
1: ಸರ್, ಇವಾಗ ಗೃಹ ಹಿಂಸೆಗೆ ಒಳಗಾದಂತಹ ಮಹಿಳೆ, ಅವಳಿಗೆ ಒಂದು ಪಕ್ಷ ಹೋಗೋಕ್ಕಾಗಿಲ್ಲ ಅಂದರೆ ಅವಳ ಪರವಾಗಿ ಯಾರು ದೂರನ್ನು ನೀಡಬಹುದಾ? ಹೇಗೆ
2: ಈ ಕಾಯ್ದೆ ಬರುವಕ್ಕಿಂತ ಮುಂಚೆ ಅವರು ಯಾರ ವಿರುದ್ಧ ದೌರ್ಜನ್ಯ ಆಗಿದೆ, ಇಲ್ಲಾಂದರೆ ಯಾರಿಗೆ ಇದನ್ನಾಗಿದೆ ಹಿಂಸೆ ಆಗಿದೆ ಅಲ್ಲ, ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕನ್ನೋದಿತ್ತು. ದಂಡ ನಿಯಮದ ಪ್ರಕಾರ ಅವರೇ ಬಂದು ಕೊಡಬೇಕನ್ನೋದಿತ್ತು. ಈ ಕಾಯ್ದೆ ಬಂದಾದಮೇಲೆ ಬಂಧುಗಳು ಬಂದು ಕೊಡ್ಬೋದು, ಸ್ನೇಹಿತರು ಬಂದು ಕೊಡ್ಬೋದು, ಇಲ್ಲ ಈ ಸಮಾಜ ಸೇವಾ ಸಂಸ್ಥೆಗಳಿರ್ತಲ್ಲ NGOಗಳು, ಆ NGOಗಳನ್ನು ಬಂದು ಯಾವುದೋ ಮಹಿಳೆಯ ಪರವಾಗಿ ಕಂಪ್ಲೇಂಟ್ ಕೊಡ್ಬೋದು. ನಾವು ಭಾಳಷ್ಟು ನೋಡಿದ್ದೀವಿ, ಈಗ ತುಂಬ ಸೇವಾ ಸಂಸ್ಥೆಗಳಿದ್ದಾವೆ, ಅವು ಎಲ್ಲೋ ಬಂದು ಮಹಿಳೆಯರ ಪರವಾಗಿ ನಿಂತು ಮಹಿಳೆಯರ ಪರವಾಗಿ ರಕ್ಷಣೆ ಕಾಪಾಡಬೇಕು, ಈ ಮಹಿಳೆಗೆ ರಕ್ಷಣೆ ನಾವು ಕೊಟ್ಟೇ ಕೊಡಬೇಕು, ಹಿಂಸೆ ಕೊಡ್ತಿದ್ದಾರೆ. ಅವರು ಏನು ಮಾಡ್ತಾರೆ ಅಂತಂದರೆ, ಇಂಥ ಪರಿಸ್ಥಿತಿಯಲ್ಲಿ ಅವರು ಆ ಮನೆಗೆ ಮೊದಲು ಹೋಗ್ತಾರೆ, ಆ ಅತ್ತೆ ಮಾವನ ಗಂಡನ ಅರ್ಥ ಮಾಡಿಸ್ತಾರೆ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಈ ಹಿಂಸೆ ನೀವು ಹಿಂಗೆ ಮಾಡ್ಕೋತಾ ಇದ್ರಂತಂತಂದರೆ ನಾವೆಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂಥೇಳಿ ಅವ್ರಿಗೆ ಹೇಳಿಬಿಟ್ಟು ಕೇಳಲಿಲ್ಲ ಅಂತಂದರೆ ಅವಾಗ ಹೋಗಿ ಕಂಪ್ಲೇಂಟ್ ಕೊಡುವ ಅವರು ಮುಂದೆ ಬರುಸ್ತಾರೆ.
1: ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ದೂರನ್ನ ನೀಡಬೇಕು, ಜೊತೆಗೆ ಕೋರ್ಟ್ಗೂ ಹೋಗಬಹುದು ಅಂತ ತಾವು ಹೇಳ್ತಾ ಇದ್ರಿ. ಆದರೆ ಕೆಲವೊಂದಷ್ಟು ಮಹಿಳೆಯರು ಭಯ ಪಡ್ತಾರೆ, ಅಂಥವ್ರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಾನೇನು ಹೇಳಲಿಕ್ಕೆ ಹೇಳ್ತೇನೆ ಅಂತಂದರೆ, ಸಮಾಜದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಅದರ ಮೇಲೆ ಸಮಾಜದಲ್ಲಿ ವಕೀಲರಿದ್ದಾರೆ. ನಿಮಗೆ ಯಾವಾಗಾದ್ರೂ ಭಯ ಆದರೆ ಪೊಲೀಸರ ಹತ್ರ ಹೋಗಲಿಕ್ಕೆ, ಕೋರ್ಟ್ಗೆ ಹೋಗಲಿಕ್ಕೆ ನೀವು ವಕೀಲ ಮಿತ್ರರಿದ್ದಾರೆ. ಈ ವಕೀಲ ಮಿತ್ರರನ್ನು ಹೋಗಿ ಅವ್ರ ಹತ್ರ ಕೇಳಿಕೊಂಡು ಮುಂದೆ ನೀವು ಕೋರ್ಟ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಯಾಕಂತಂದರೆ ಕಂಪ್ಲೇಂಟ್ ಬರೆಯೋ ರೀತಿಯೂ ಇದ್ದೇ ಇರುತ್ತೆ. ಒಂದು ಎರಡನೇದು, ಕೋರ್ಟ್ ಎದುರುಗಡೆ ಏನು ಹೇಳಬೇಕು, ಯಾವ ರೀತಿ ಹೇಳಬೇಕು. ಪಾಪ ಸಮಾಜದಲ್ಲಿರೋರು ಇವರೆಲ್ಲ ದಿನನಿತ್ಯ ಕೋರ್ಟ್ ನೋಡಿರಲ್ಲ, ಕೋರ್ಟ್ಗೆ ಹೋದಾದ್ಮೇಲೆ ನಾನು ಏನು ಹೇಳಬೇಕು ಅನ್ನೋದು ಗುರ್ತಿರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ವಕೀಲರು ಇರ್ತಾರೆ, ವಕೀಲರನ್ನು ಕರ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲಿ ಹೋಗಲಿಕ್ಕೆ ಏನು ಭಯ ಪಡಬೇಕಾಗಿಲ್ಲ, ಅಲ್ಲಿ ಎಲ್ಲ ಇರೋರು ನಮ್ಮವ್ರನ್ನೇ. ಅಲ್ಲಿ ಕೋರ್ಟ್ನಲ್ಲಿ ಜಡ್ಜ್ ಇರೋರು ಅವರು ನಮ್ಮ ಜೀವಿಗಳೇ, ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಪೊಲೀಸರು ಜೀವಿಗಳೇ. ನಾನೇ ಒಂದು ಸಲಹೆ ಏನು ಕೊಡ್ತೀನಿ ಅಂತಂದರೆ, ಯಾರಾದರೂ ಹಿರಿಯರನ್ನು ವಕೀಲರನ್ನು ಜೊತೆ ಕರ್ಕೊಂಡು ಹೋದರೆ ನಿಮಗೆ ಧೈರ್ಯ ಇರುತ್ತೆ, ಧೈರ್ಯ ತುಂಬುತ್ತಾರೆ.
1: ಖಂಡಿತ ಸರ್. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಕಾನೂನಿನಿಂದ ಗೃಹಹಿಂಸೆ ಕಾಯ್ದೆ 2005 ಸಾಕಷ್ಟು ಮಹಿಳೆಗೆ ರಕ್ಷಣೆ ಸಿಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಪ್ರೊಟೆಕ್ಷನ್ ಆರ್ಡರ್ ಅನ್ನು ನೀಡ್ತಾರೆ, ರೆಸಿಡೆನ್ಸಿ ಆರ್ಡರ್ ಅನ್ನು ನೀಡ್ತಾರೆ ಅಂತ ಹೇಳ್ತಾ ಇದ್ರಿ. ಇವಾಗ ರೆಸಿಡೆನ್ಸಿ ಆರ್ಡರ್ ನೀಡಿದಾಗ ಆ ಮಹಿಳೆಯನ್ನ ಅದೇ ಮನೆಯಲ್ಲಿ ಅವಳು ಇರಲು, ಏನಾದರೂ ಇಚ್ಛಿಸಿದ್ರೆ ಅದೇ ಮನೆಯಲ್ಲಿ ಇಟ್ಕೋಬೇಕು ಅಂತ ಆರ್ಡರ್ ನೀಡುತ್ತೆ ಅಂತ ಹೇಳಿದ್ರಿ. ಒಂದು ಪಕ್ಷ ಆ ಒಂದು ಆದೇಶದ ವಿರುದ್ಧ ಆ ಕುಟುಂಬದ ಸದಸ್ಯರು ನಡೆದುಕೊಂಡ್ರೆ ಅವರ ಮೇಲೆ ಯಾವ ರೀತಿಯ ಒಂದು ಕಾನೂನಿನ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಸರ್?
2: ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ಟು ದಂಡ ಹಾಕ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಯಾಕಂತಂದರೆ ಈ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರ್ ಏನಂತೀವಲ್ಲ, ಅದು ಭಾಳ ಸ್ಟ್ರಿಕ್ಟ್ ಆಗಿದೆ. ನಾವು ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಆಗಲ್ಲ. ಯಾಕಂತಂದರೆ ಒಂದು ಮಹಿಳೆಯನ್ನು ನೀವು ರಸ್ತೆಗೆ ಒಗೆದು ಬಿಡ್ತೀರಿ, ದೂಸ್ಬಿಡ್ತೀರಿ, ನೀವು ಅವ್ರನ್ನ ಇಟ್ಕೊಳ್ಳೋದಿಲ್ಲ, ಹೀಯಾಳಿಸ್ಬಿಡ್ತೀರಿ ಅಂತಂದರೆ ಕೋರ್ಟ್ನವ್ರು ಬಹಳ ಇದ್ರ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತಂತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಕಾಯ್ದೆ ಆರ್ಡರ್ ಆಯಿತು, ಈಗ ಈ ಬಾಡಿಗೆ ಮನೆಯಲ್ಲಿ ಇದ್ರು ಅಂತ ಹೇಳಿದ್ವಿ, ಬಾಡಿಗೆ ಮನೆ ದುಡ್ಡು ತುಂಬಲಿಲ್ಲ, ಇಲ್ಲ ಇದೇ ಮನೆಯಲ್ಲಿ ಇದ್ದ ಮನೆಯಲ್ಲೇ ಒಂದು ಕೊಠಡಿ ಕೊಟ್ಟು ಅಲ್ಲಿ ಇರಬೇಕು, ಅವ್ರಿಗೊಂದು ಸೆಪ್ರೇಟ್ ಬಾತ್ರೂಮ್ ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಹೇಳಿದಾಗ ಇವನು ಯಾವನು ಮಾಡಲಿಲ್ಲ ಅಂತಂದರೆ ಸೆಕ್ಷನ್ 31 ಅಂತ ಬರುತ್ತೆ ಈ ಕಾಯ್ದೆ ಒಳಗಡೆ. ಆ ಕಾಯ್ದೆ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಹಾಗೂ ದಂಡ ಎರಡೂ ಇದೆ. ಇದರಲ್ಲಿ ಹೆಂಗೆ ಬರೆದಿದ್ದಾರೆ ಅಂದರೆ ಶಿಕ್ಷೆ ಹಾಗೂ ದಂಡ. ಶಿಕ್ಷೆನೂ ಹಾಕ್ತಾರೆ, ಜೈಲಿಗೂ ಹಾಕ್ತಾರೆ, ಅದ್ರ ಮೇಲೆ ದಂಡನೂ ಹಾಕ್ತಾರೆ. ದಂಡ ಎಷ್ಟಾದರೂ ಹಾಕ್ಬೋದು, 5,000, 10,000, 50,000 ಈ ರೀತಿ ದಂಡನೂ ಹಾಕ್ಬೋದು.
1: ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಕಾಯ್ದೆಯಲ್ಲಿ ಇಷ್ಟೆಲ್ಲ ರಕ್ಷಣೆ ಇರಬೇಕಾದ್ರೆ ಕೆಲವೊಂದಷ್ಟು ಮಹಿಳೆಯರು ಈ ಕಾಯ್ದೆಯನ್ನ ಸ್ವಲ್ಪ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ತಪ್ತಾರೆ ಅಂದಾಗ ಅಂತ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಇದೆ ಸರ್?
2: ಈಗ ಇದರಲ್ಲಿ ಏನಾಗಿದೆ, ಒಂದು ಏನು ಹೇಳ್ಬೇಕಂತಂದ್ರೆ, ಒಂದು ರಿಪೋರ್ಟ್ ಬಂತು 2021 ಸುಪ್ರೀಂ ಕೋರ್ಟ್ ಎದುರುಗಡೆ. ಅಲ್ಲಿ ಏನು ಹೇಳಿದ್ರೆ ಅಂತಂದರೆ, 65% ಕೇಸ್ಗಳು ಇದರಲ್ಲಿ ಯಾವ ಫೈಲ್ ಆಗ್ತವೆ ಅವೆಲ್ಲ ಸುಳ್ಳು ಕೇಸ್ಗಳು ಇರ್ತವೆ, ಅವು ಕೇಸ್ಗಳು ಮುಂದೆ ಬರೆಯಲ್ಲ. ಆದರೆ ಸುಪ್ರೀಂ ಕೋರ್ಟ್ದವರು ಆ ರಿಪೋರ್ಟ್ ನೋಡಿಬಿಟ್ಟು ಒಂದು ಮಾತು ಹೇಳಿದ್ರು, ಇದರಲ್ಲಿ 35% ಕೇಸ್ಗಳು ನಿಜವಾಗಿರ್ತವೆ. ನಾವೀಗ 1% ಕೇಸು ನಿಜವಾಗಿದ್ದರೂ ಆ 1% ಮಹಿಳೆಯರನ್ನು ಕಾಪಾಡಲಿಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಒಂದು. ಎರಡನೇದು, ಸುಳ್ಳು ಕೇಸ್ ಹಾಕಿದ್ರೆ ಏನಾಗುತ್ತೆ? ಸುಳ್ಳು ಕೇಸ್ ಹಾಕಿದ್ರೆ ಅವ್ರ ಮೇಲೆ ತಿರುಗಿ ನೀವು ಕೇಸ್ ಹಾಕಲಿಕ್ಕೆ ಒಂದು ಆಧಾರ ಇದ್ದೇ ಇರುತ್ತೆ. ಒಂದು. ಎರಡನೇದು, ಆ ಕೇಸ್ ಹಾಕಿದವ್ರೂ ಸಾಕ್ಷಿ ಕೊಡಲಿಕ್ಕೆ ಇದನ್ನು ಕೊಡಲಿಕ್ಕೆ ಕೋರ್ಟಿಗೆ ಬರಲೇಬೇಕು. ಯಾರು ನಾವು ನೋಡಿದ ಪ್ರಕಾರ ಯಾರು ಆ ರೀತಿ ಆದಂಥ ಮಾಡುವುದು ಸಮಾಜದಲ್ಲಿ ಕಡಿಮೆ, ಬಟ್ ಆದರೂ ಇದ್ದೇ ಇರ್ತಾರೆ. ಅದು ಇಂಗ್ಲೀಷ್ದಲ್ಲಿ ಹೇಳ್ತಾರೆ ಏನಂತಂದರೆ, ದೇರ್ ಆರ್ ಆಲ್ವೇಸ್ ಸಮ್ ಬ್ಯಾಡ್ ಆ್ಯಪಲ್ಸ್ ಇನ್ ದ ಕ್ರಿಯೇಟ್ ಅಂಥೇಳಿ. ಅಂದರೆ ಕೆಲವೊಂದಿಷ್ಟು ಜನ ಆ ರೀತಿ ಇದ್ದೇ ಇರ್ತಾರೆ, ಅದನ್ನು ಏನೂ ಮಾಡಲಿಕ್ಕಾಗಲ್ಲ. ಬಟ್ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿಕ್ಕೆ ಕಾನೂನಿನಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ನೀವು ತಗೊಳ್ಬೇಕು. ಸುಳ್ಳು ಕೇಸ್ ಯಾರಾದರೂ ಹಾಕಿದರೆ ಆ ಸುಳ್ಳು ಕೇಸ್ ಹಾಕಿದವ್ರ ವಿರುದ್ಧ ನೀವು ಒಂದು ಕೇಸ್ ಹಾಕಿ ಡಿಫಮೇಷನ್ ಕೇಸ್ ಹಾಕೋಬೋದು. ನಿಮ್ಮ ಇದರಿಂದ ನೀವು ಏನು ಮಾನದಂಡ ಮೊಕದ್ದಮೆ ಅಂತಂತೀವಿ ನಾವು, ಅಂಥ ಕೇಸ್ ಹಾಕ್ಕೊಂಡು ಅವರಿಂದ ಅಲ್ಲಿ ಕೋರ್ಟ್ನಲ್ಲಿ ಕ್ರಿಮಿನಲ್ ಕೇಸು ಹಾಕೋಬೋದು, ಸಿವಿಲ್ ಕೇಸು ಹಾಕೋಬೋದು.
1: ಖಂಡಿತ ಸರ್. ಸರಿನು, ಕುಟುಂಬದೊಳಗಿನ ವಿಷಯ ಅಂತ ಹೇಳಿ ಬಹಳಷ್ಟು ಮಹಿಳೆಯರು ಆ ಒಂದು ಹಿಂಸೆಯನ್ನು ಸಹಿಸಿಕೊಂಡು ಹಾಗೆ ಇರ್ತಾರೆ, ಅವರಿಗೆ ಕಿವಿ ಮಾತು ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಾವು ಇವತ್ತು ಮುಂಜಾನೆ ಮಾತಾಡುವಾಗ ನಮ್ಮ ತಂಗಿ ಅಂದ್ಲು, ಬಹಳಷ್ಟು ಜನಗಳಿಗೆ ಈ ಹಿಂಸೆ ಅನ್ನೋದೇ ಏನಂತ ಅನ್ನೋದು ಗುರುತಿಲ್ಲ. ಏನಾಗ್ತಿದೆ ಅಂತಂದರೆ, ಕೆಲವೊಂದಿಷ್ಟು ಜನಕ್ಕೆ ಹಿಂಸೆ ಅಂದರೆ ಬೈದ್ರೇ ಹಿಂಸೆ ಅಂತಾರೆ, ಕೆಲವೊಂದೇ ಜನ ಬಡದ್ರೆ ಹಿಂಸೆ ಅಂತಾರೆ. ಇನ್ನು ಕೆಲವೊಂದೇ ಜನ ಹೇಗಂತಂದ್ರೆ ಕಂಪ್ಲೀಟ್ ಪೂರ್ತಿ ಮನೆ ಹೊರಗಡೆ ಹಾಕಿ ಅವ್ರನ್ನ ಎಲ್ಲೂ ಇರ್ಲಿಕ್ಕೆ ಕೊಡೋದಿಲ್ಲ, ಅದು ಹಿಂಸೆ ಅಂತಾರೆ. ಇನ್ನು ಕೆಲವೊಂದಿಷ್ಟು ಜನ ಏನಂತಂದ್ರೆ ಅವ್ರನ್ನ ಒಂದು ಏನು ಕೆಲ್ಸದವ್ರ ತರ ನೋಡ್ಕೊಂಡ್ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ಒಂದು ಏನು ಅವ್ರಿಗೆ ಗೌರವ ಕೊಡಬೇಕು, ಆ ಗೌರವ ಕೊಡಂಗಿಲ್ಲಲ್ಲ, ಅದನ್ನ ಹಿಂಸೆ ಅಂತಾರೆ. ಸೊ ಬೈಯೋದ್ರಿಂದ ಹಿಡ್ಕೊಂಡು ಕಡೆಯವರೆಗೂ ಎಲ್ಲವೂ ಹಿಂಸೆಗಳೇ. ಆದರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಅದನ್ನ ಹಿಂಸೆ ಅಂತ ಅನ್ಕೊಳ್ಳೋದಿಲ್ಲ, ಅದು ಬೆಳೆದು ಬಂದಂತ ರೀತಿ. ಮೊದ್ಲಿನವ್ರು ಯಾರೋ ಹಂಗೆ ಬಯಸ್ಕೋತಿದ್ರು, ನಾವು ಹಂಗೆ ಬಯಸ್ಕೋಬೇಕು. ಮೊದ್ಲಿನವ್ರು ಯಾರೋ ಬಡಿಸ್ಕೋತಿದ್ರು, ನಾವು ಬಡಿಸ್ಕೋಬೇಕು. ನಾವು ನೋಡಿದೀವಿ ಇದನ್ನು ಬಹಳ ವಿಷಯಗಳಲ್ಲಿ, ಇಂಥವು ನೋಡಿದ್ವಿ. ಇದು ಇಂಥ ವಿಷಯಗಳಿಗೆ ಏನಂತಂದರೆ, ನೀವು ಮೊದಲು ಹಿರಿಯರನ್ನು ಕರೆಸಿ ಹೇಳಿ ಈ ರೀತಿ ಆಗ್ತಾ ಇದ್ದಾವೆ, ಇಲ್ಲ ಬಡೀತಿದ್ದಾರೆ, ಅದು ತಪ್ಪೆ, ಬಡಿಯೋದು ಕಂಪ್ಲೀಟ್ಲಿ ತಪ್ಪೆ, ಇವರು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ನಡೆಸ್ಕೊಂಡು ಹೋಗಲಿಲ್ಲ ಅಂತಂದರೆ ನಾನು ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ನೀವು ಇವ್ರನ್ನ ಬದಲಾವಣೆ ಮಾಡಲಿಲ್ಲ, ನಮ್ಮ ಅತ್ತೆನ ಸೊಸೆಯನ್ನ ಇಲ್ಲಾಂದರೆ ನಮ್ಮ ನಾದಿನ ಇವ್ರನ್ನಾರನ್ನೂ ಬದಲಾವಣೆ ಮಾಡಲಿಲ್ಲ ಅಂತಂದರೆ ನಾನು ಮುಂದಿನದೇನಿದೆ ಕಠಿಣ ಕ್ರಮ ನಾನು ತಗೋತೀನಿ ಅನ್ನೋದು ಒಂದು ನಿರ್ಧಾರ ಇವ್ರು ತೊಗೊಂಡು ಹಿರಿಯರಿಗೆ ಹೇಳಿದ್ರೆ ಆ ಮನೋಭಾವನೆ ಚೇಂಜ್ ಆಗುತ್ತೆ, ಆ ಮನೋಭಾವನೆ ಬದಲಾಗುತ್ತೆ ಅನ್ನೋದು ನಾನು ಹೇಳ್ತೀನಿ.
1: ಸರ್, ಇವಾಗ ನೊಂದಂತಹ ಮಹಿಳೆ, ಈ ಒಂದು ಗ್ರಹ ಹಿಂಸೆಯಿಂದ ನೊಂದಂತಹ ಮಹಿಳೆ, ಅವಳಿಗೇನಾದರೂ ನನಗೆ ಉಚಿತವಾಗಿ ಕಾನೂನು ಬೇಕು, ಯಾಕಂದರೆ ಅವಳು ಎಲ್ಲ ಥರದಿಂದ ಅಸಮರ್ಥಳಾಗಿರ್ತಾಳೆ, ಅಂತಹ ಸಂದರ್ಭದಲ್ಲಿ ಅವಳಿಗೆ ಕಾನೂನಿನ ನೆರವು ಯಾವ ರೀತಿ ಸಿಗುತ್ತೆ ಅಂತ ಸರ್?
2: ಇದರಲ್ಲಿ ಎರಡು ರೀತಿಯಾದಂಥ ನೆರವುಗಳಿದ್ದಾವೆ. ನಾವು ನೋಡಿದ ಪ್ರಕಾರ ಬಹಳಷ್ಟು ವಕೀಲರು ಫೀಸ್ ತಗೊಳ್ಳಾರ್ದೇನೆ ಮಹಿಳೆಗೆ ಈ ಹಿಂಸೆ ಆಗಿದೆ ಅಂಥೇಳಿ ಮುಂದೆ ಬರ್ತಾರೆ. ಇವು ಅದೂ ಬೇಡ, ಪ್ರೈವೇಟ್ ಅಡ್ವೊಕೇಟ್ ಬೇಡವೇ ಬೇಡ, ಯಾರಾದರೂ ಗೌರ್ಮೆಂಟ್ ಅಡ್ವೊಕೇಟ್ ಯಾರಾದರೂ ಇದ್ದಾರಾ ಅಂಥೇಳಿ ನೋಡಬೇಕಂತಂತಂದರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ, DLSA ಅಂತ ನಾವು ಹೇಳ್ತೀವಿ. ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು 25-30 ವಕೀಲರು ಒಂದು ತಂಡ ಇರುತ್ತೆ, ಅವರಿಗೆ ಸರ್ಕಾರದವರೇ ಫೀಸ್ ಪೇ ಮಾಡ್ತಿರ್ತಾರೆ. ಅವರು ನಿಮ್ಮ ಪರವಾಗಿ ಫ್ರೀಯಾಗಿ ಅಲ್ಲೇ ಕೋರ್ಟಿಗೆ ಬಂದು ಕೇಸ್ ಹಾಕ್ಬಿಟ್ಟು ನಿಮ್ಮ ಕೇಸು ಅವರೇ ನಡ್ಸ್ಕೊಂಡು ಹೋಗ್ತಾರೆ. ನೀವು 1 ರೂಪಾಯಿ ಅವ್ರಿಗೆ ಏನು ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಮ ಜೇಬಿನಿಂದ 1 ರೂಪಾಯಿ ಖರ್ಚಾಗುವಂಥ ಪ್ರಸಂಗನೂ ಬರಲ್ಲ ಅಲ್ಲಿ.
1: ಖಂಡಿತ ಸರ್. ಸರಿನು, ಕೊನೆಯದಾಗಿ ಈ ಒಂದು ಗ್ರಹ ಹಿಂಸಾಚಾರದ ಕುರಿತು ಅಂತಿಮ ಸಂದೇಶ ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ?
2: ಮಹಿಳೆಯರೇ, ನೀವು ಒಬ್ಬರಲ್ಲ, ಕಾನೂನು, ಸಮಾಜ, ನ್ಯಾಯಾಲಯ ಎಲ್ಲವೂ ನಿಮ್ಮೊಂದಿಗೆ ನಿಂತಿದೆ. ಹಿಂಸೆಯನ್ನು ಸಹಿಸುವುದು ಧೈರ್ಯವಲ್ಲ, ಅದಕ್ಕೆ ವಿರುದ್ಧ ನಿಲ್ಲುವುದೇ ಧೈರ್ಯ. ಸೊ ಇದನ್ನು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯ ಪರವಾಗಿರುವಂತಹ ಒಂದು ಗ್ರಹ ಹಿಂಸೆ ಕಾಯ್ದೆ 2005 ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
2: ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ವಿಶ್ವನಾಥ್ ಸುಲ್ತಾನ್ಪುರಿಯವರು. ಮತ್ತೊಂದು ಕಾನೂನು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLV ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ನಮ್ಮ ದೈಹಿಕ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಕಾಳಜಿಯನ್ನ ವಹಿಸುತ್ತೇವೆ, ಆದರೆ ಮನಸ್ಸಿಗೆ ನೋವಾದಾಗ, ಒತ್ತಡ ಹೆಚ್ಚಾದಾಗ ಅಥವಾ ಯಾವುದೇ ಚಿಂತೆ ಕಾಡುತ್ತಿರುವಾಗ ಅದನ್ನು ನಾವು ಬಹಳ ಸಲ ಯಾರಿಗೂ ಹೇಳಿಕೊಳ್ಳದೆ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುತ್ತೇವೆ. ಆದರೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ. ಹಾಗಾದರೆ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಮಾನಸಿಕ ಸಮಸ್ಯೆಗಳನ್ನ ಗುರುತಿಸುವುದು ಹೇಗೆ, ಇಂತಹ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕು, ಎಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜೆಎನ್ಎಂಸಿ ಮಹಾವಿದ್ಯಾಲಯದ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಸಮೃದ್ಧಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಮೊದಲಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಬಗ್ಗೆ ಮಾತನಾಡೋದಾದ್ರೆ ಈ ದಿನದ ಉದ್ದೇಶ ಏನು ಮೇಡಮ್, ಈ ದಿನವನ್ನ ಯಾಕಾಗಿ ಆಚರಣೆ ಮಾಡಲಾಗುತ್ತೆ ಅಂತ?
1: ಯೂಶುವಲಿ ಅಕ್ಟೋಬರ್ 10th ಏನಂತ ಇರುತ್ತೆ, ದಟ್ ಇಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿ ಇಯರ್ ನಮಗೆ ಒಂದು ಥೀಮ್ ಅಂತ ಇರುತ್ತೆ, ಎವ್ರಿ ಇಯರ್ ವಿ ಫಾಲೋ ದಟ್ ಥೀಮ್. ಆ ಥೀಮ್ ಅಲ್ಲಿ ಒಳಗೊಂಡಿರುವಂತಹ ಅಂಕಿಅಂಶಗಳನ್ನ ನಾವು ಆ ವರ್ಷ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ವರ್ಷ ನಮ್ಮ ಥೀಮ್ ಇರೋದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಹರ್ಡ್, ರಿಯಲ್ ವಾಯ್ಸಸ್, ರಿಯಲ್ ಚೇಂಜ್. ವಿಶ್ವ ಮಾನಸಿಕ ಆರೋಗ್ಯ ದಿನ ಘೋಷವಾಕ್ಯ, ಅನುಭವದ ದನಿಗಳಿಂದ ಕಿವಿಗೊಡೋಣ, ಅನುಭವದ ದನಿಗಳಿಗೆ ಕಿವಿಗೊಡೋಣ, ದನಿಗಳಿಂದ ನೈಜ ಬದಲಾವಣೆ ಪಡೆಯೋಣ. ಇದರರ್ಥ ಏನಂದ್ರೆ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಸೆಲೆಬ್ರೇಟ್ ಮಾಡೋ ಕಾರಣ ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕಡಿಮೆ, ಜನಜಾಗೃತಿ ಆಲ್ರೆಡಿ ಕಡಿಮೆ, ನೀವು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರೋ ಹಾಗೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎವ್ರಿ ಇಯರ್ ಮೆಂಟಲ್ ಹೆಲ್ತ್ ಡೇ ದಿನ ಒಂದು ಥೀಮ್ ಕೊಡುತ್ತೆ. ಆ ಥೀಮ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾವು ಜನರಲ್ಲಿ ಎಷ್ಟು ಜಾಗೃತಿ ಇದೆ ಅದನ್ನ ನಾವು ಫಸ್ಟ್ ತಿಳ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ. ಕಡಿಮೆ ಇದೆ ಅಂತ ಆಲ್ರೆಡಿ ನಮಗೆ ಗೊತ್ತು, ಸೊ ಜನಜಾಗೃತಿ ಮೂಡಿಸ್ಲಿಕ್ಕೆ ಫಸ್ಟ್ ಟ್ರೈ ಮಾಡಲಿಕ್ಕೆ ಚಾಲು ಮಾಡ್ತೀವಿ. ಸೊ ಆ ಜನಜಾಗೃತಿ ಮೂಡಿದೆಯೋ ಇಲ್ಲೋ ಅಂತ ಹೋಗ್ತಾ ಹೋಗ್ತಾ ನಮಗೆ ಆ ವರ್ಷದ ಕೊನೆಯಲ್ಲಿ ಎಷ್ಟು ಇಂಪ್ಲಿಮೆಂಟ್ಸ್ ಆಗಿದೆ, ಎಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜಸ್ ಬಂದಿದೆ, ಜನರಲ್ಲಿ ಎಷ್ಟು ಅರಿವಳಿಕೆ ಆಲ್ರೆಡಿ ಬಂದಿದೆ ಅಂತ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ WHO ಪ್ರತಿ ವರ್ಷ ಒಂದಲ್ಲ ಒಂದು ಥೀಮ್ನ ಕೊಟ್ಟು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಪ್ರಯೋರಿಟೈಸ್ ಮಾಡಕ್ಕೆ, ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್, ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಡ್ಲಿಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ.
0: ಮೇಡಮ್, ಈಗ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ? ಯಾಕಂದ್ರೆ ದೇಹದ ಆರೋಗ್ಯದಷ್ಟೇ ಮನಸ್ಸಿನ ಆರೋಗ್ಯ ಕೂಡ ಮುಖ್ಯ ಅಂತ ಹೇಳ್ತಾರಲ್ಲ, ಹಾಗಾಗಿ.
1: ಸೊ ದೈಹಿಕ ಆರೋಗ್ಯದಲ್ಲಿ ಒಂದು ಭಾಗ ಮಾನಸಿಕ ಆರೋಗ್ಯ, ಸೆಪರೇಟ್ ಅಂತ ಹೇಳಲಿಕ್ಕಾಗಲ್ಲ. ದೈಹಿಕ ಆರೋಗ್ಯದ ಒಂದು ಲಕ್ಷಣ ಗುಣಗಳು ಕಾಣಿಸ್ತವೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಂತೀವಿ ಅದು ಹೊರಗಡೆ ಕಾಣಿಸ್ತವೆ. ಮಾನಸಿಕ ಆರೋಗ್ಯದ್ದು ಆ ಪರ್ಸನ್ ಆ ಮನುಷ್ಯ ಒಳಗಡೆನೆ ಅನುಭವಿಸ್ತಾ ಇರ್ತಾನೆ, ಹೊರಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಜನ ಹೇಳೋ ರೀತಿ ಹೆಚ್ಚು, ಇಲ್ಲ ಅದ್ ನಿನ್ ಮೈಂಡ್ ಅಲ್ಲಿದೆ, ಅದ್ ನಿನ್ ಮನಸ್ಸಲ್ಲಿದೆ ಅಷ್ಟೇ, ತೆಗೆದುಹಾಕಿದ್ರೆ ಈಸಿಯಾಗಿ ಹೊರಗೆ ಬರ್ಬೋದು. ಆ ವ್ಯಕ್ತಿ ಅದನ್ನ ಆಲ್ರೆಡಿ ಟ್ರೈ ಮಾಡಿರ್ತಾರೆ, ತೆಗೆದುಹಾಕ್ಲಿಕ್ಕೆ ಟ್ರೈ ಮಾಡಿರ್ತಾರೆ, ಆಗೋದಿಲ್ಲ. ದೈಹಿಕ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇದೆ, ಬೇಗ ಗುಣನೂ ಆಗ್ತಾರೆ, ಸಮಾಜದ ಅರಿವು ಅಷ್ಟು ಮೂಡಿಸಿದೆ ಆಲ್ರೆಡಿ. ಸೊ ಈಸಿ ಟ್ರೀಟ್ ಮಾಡಲಿಕ್ಕೆ. ಮಾನಸಿಕ ಆರೋಗ್ಯದ ಪ್ರಾಬ್ಲಮ್ ಏನು, ಮಾನಸಿಕ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದೇ ಭಾರಿ ಲೇಟ್ ಆಗುತ್ತೆ. ಲೇಟ್ ಆದ್ಮೇಲೆ ಅವ್ರು ಡಾಕ್ಟರ್ ಹತ್ರ ಬರೋದಿನ್ನೂ ಲೇಟ್ ಮಾಡ್ತಾರೆ. ಸೈಕ್ಯಾಟ್ರಿಸ್ಟ್ ಹತ್ರ ಬರ್ತಾರಾ? ಇಲ್ಲ, ಫಸ್ಟ್ ಬೇರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಪ್ರಾಬ್ಲಮ್ಸ್ ಬೇರೆ ಬೇರೆ ಇದೆ ಅಂತ ಹೇಳ್ತಾರೆ. ಸೈಕ್ಯಾಟ್ರಿಸ್ಟ್ ಹತ್ರ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ತಿಂಗಳಾಗೋಗಿರುತ್ತೆ, ವರ್ಷಗಳೇ ಆಗೋಗಿರುತ್ತೆ. ಸೊ ಬಹಳ ಪ್ರಾಬ್ಲಮ್ ಬಂದ ಮೇಲೆ ಸೈಕ್ಯಾಟ್ರಿಸ್ಟ್ ಹತ್ರ ಬಂದು ಮಾತಾಡೋದು. ಹಾಗಾಗಿ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್, ಫ್ಯಾಮಿಲಿ ಹತ್ರ ಹಂಚಿಕೊಳ್ಳೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ ತಕ್ಷಣ ಸೈಕ್ಯಾಟ್ರಿಸ್ಟ್ ಅಥವಾ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಇತ್ತೀಚಿನ ಒಂದು ಜೀವನ ಶೈಲಿ ಅಂದ್ರೆ ಜೀವನ ಅನ್ನೋದೇ ತುಂಬಾ ವೇಗವಾಗ್ಬಿಟ್ಟಿದೆ, ಕೆಲಸ, ಕುಟುಂಬ, ಹಣಕಾಸು, ಹೀಗೆ ಪ್ರತಿಯೊಂದರಲ್ಲೂ ಒತ್ತಡ ಇದ್ದೇ ಇರುತ್ತೆ. ಇಷ್ಟೊಂದು ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಐ ಥಿಂಕ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರೋದೇ ನಮ್ಮ ಎಕ್ಸ್ಪೆಕ್ಟೇಷನ್ಸ್. ನಾವು ಇಷ್ಟಿಷ್ಟು ಮಾಡಬೇಕು ಅಂತ ನಮಗೆ ನಾವೇ ಒಂದು ಲಿಮಿಟ್ ಹಾಕೊತೀವಿ, ಒಂದು ಎಕ್ಸ್ಪೆಕ್ಟೇಷನ್ಸ್ ಹಾಕೋತೀವಿ, ಅದು ವರ್ಷ ವರ್ಷ ಹೆಚ್ಚಾಗ್ತಾನೆ ಇದೆ. ಸಣ್ಣಿರ್ಬೇಕಾದ್ರೆ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಇಂಥ ಒಳ್ಳೆ ಕೆಲಸ ಜಾಯಿನ್ ಆಗಲೇಬೇಕು, ಕೆಲಸ ಆದ್ಮೇಲೆ ಇಷ್ಟು ದುಡಿಲೇಬೇಕು, ಕುಟುಂಬಕ್ಕೆ ಇಷ್ಟು ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಹಾಕೋತೀವಿ. ಅದರ ಅತ್ತ ನಡಿಬೇಕಾದ್ರೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಎರಡು ತರದ ಒತ್ತಡ ಇರುತ್ತೆ. ಒತ್ತಡ ಅನ್ನೋದು ನಾರ್ಮಲಿ ಎಲ್ಲರಿಗೂ ಇರುತ್ತೆ, ಕರೆಕ್ಟ್? ಸೊ ಯು ಸ್ಟ್ರೆಸ್, ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಯು ಸ್ಟ್ರೆಸ್ ಅಂದ್ರೆ ಒಳ್ಳೆ ಸ್ಟ್ರೆಸ್. ಸೊ ಆ ಸ್ಟ್ರೆಸ್ ಇದ್ರೆ ಆ ಪರ್ಸನ್ ಅವನ ಜೀವನದಲ್ಲಿ ಮುಂದೆ ನಡೆಯೋಕ್ಕೂ ಕೂಡ ಸುಲಭ ಆಗುತ್ತೆ. ಬಟ್ ಅದೇ ಟೈಮ್ ಡಿಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಮ್ಯಾನೇಜಬಲ್ ಮಾಡಕ್ ಆಗ್ತಾ ಇಲ್ಲ, ಆ ಮಿತಿ ಮೀರ್ತಾ ಇದೆ ಅಂದಾಗ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಆ ಸ್ಟ್ರೆಸ್ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಾರಣ. ಆಲ್ರೆಡಿ ಮಕ್ಕಳಿಗೆ ಒಂದು ಲಿಮಿಟ್ ಅಂತ ಇದ್ದುಬಿಡುತ್ತೆ, ಅದು ಅವ್ರು ದೊಡ್ಡವರಾದಾಗ್ಲೂ ಕೂಡ ಹಾಗೆ ಕ್ಯಾರಿ ಆನ್ ಆಗುತ್ತೆ. ನಮ್ ಪೇರೆಂಟ್ಸ್ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ಗೆ ಒಳ್ಳೆ ಜಾಬ್ ಬೇಕೇ ಬೇಕು. ಆ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಅದನ್ನ ನಾವು ಪಡ್ಕೊಂಡ್ರೆ ಓಕೆ, ಕೆಲವೊಬ್ರಿಗೆ ಪಡ್ಕೊಳ್ಲಿಕ್ ಆಗಲ್ಲ, ಆವಾಗ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಹೋಗ್ತಾ ಹೋಗುತ್ತೆ, ಅದು ಬೇರೆ ಬೇರೆ ವಿಧಾನವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬಿ ಇಟ್ ಡಿಪ್ರೆಷನ್, ಆಂಗ್ಸೈಟಿ, ಅದೀಗ ನಾವು ಲೇಬಲ್ ಕೊಟ್ಟಿರೋದು ಹಾಗೆ, ಬಟ್ ಸ್ಟ್ರೆಸ್ ಇಂದನೇ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್.
0: ಮೇಡಮ್, ಈಗ ಒತ್ತಡದಿಂದ ಸಾಮಾನ್ಯವಾಗಿ ನಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಇವಾಗ ಸಾಮಾನ್ಯ ಒತ್ತಡಕ್ಕೂ ಹಾಗೇನೆ ಈ ಒಂದು ಮಾನಸಿಕ ಕಾಯಿಲೆ ನಡುವೆ ಇರುವಂತಹ ವ್ಯತ್ಯಾಸ ಹೇಗೆ ನಾವು ಗುರುತಿಸುವುದು ಅಂತ?
1: ನಾನು ಆಲ್ರೆಡಿ ಹೇಳಿರೋ ಹಾಗೆ, ಒತ್ತಡ ಇದ್ರೇ ಮನುಷ್ಯ ಮುಂದೆ ಹೋಗೋದು. ಅವನಿಗೊಂದು ಗೋಲ್ ಇರಬೇಕು, ಆ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ರೆಸ್, ಅದಕ್ಕೆ ನಾವು ಯೂಸ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಒಳ್ಳೆ ರೀತಿ ಅಂತ ಸ್ಟ್ರೆಸ್. ಅದಿದ್ರೆ ಮಾತ್ರ ಅವ್ನು ಗೋಲ್ ಹತ್ರ ಹೋಗ್ಬೋದು, ಅವ್ನು ಗೋಲ್ ರೀಚ್ ಮಾಡ್ಬೋದು. ಬಟ್ ಅದೇ ಟೈಮಿಗೆ ಒಂದು ಎಕ್ಸಾಮಿಗೆ ಯೂಶ್ವಲಿ ಎಕ್ಸಾಮ್ ಆಗೋ ತನಕ ಸ್ಟ್ರೆಸ್ ತಗೊಂಡ್ರೆ ಓಕೆ, ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಎಕ್ಸಾಮ್ ಆದಮೇಲೂ ಅದೇ ಸ್ಟ್ರೆಸ್ ಇರುತ್ತೆ, ಜಾಬ್ ಸಿಗೋ ತನಕ ಒಂದು ಸ್ಟ್ರೆಸ್, ಜಾಬ್ ಸಿಕ್ಕಾದ್ಮೇಲೆ ಇನ್ನೊಂಥರ ಸ್ಟ್ರೆಸ್. ಆ ಸ್ಟ್ರೆಸ್ನ ನಾವು ಹ್ಯಾಂಡಲ್ ಮಾಡೋ ರೀತಿ ಹೇಗಿರುತ್ತೆ, ಕೆಲವೊಂದ್ಸತಿ ಹಂಚ್ಕೋತೀವಿ, ಕೆಲವೊಂದ್ಸತಿ ಆ ಕೆಲಸದ ಒತ್ತಡಗಳನ್ನ ನಾವು ಕೆಲವು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತ ನಮ್ಮ ಸುಪೀರಿಯರ್ಸ್ಗೆ ಹೋಗಿ ಹೇಳ್ತೀವಿ, ಬಟ್ ಕೆಲವೊಬ್ರು ಹಾಗೆ ಮಾಡೋದೇ ಇಲ್ಲ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕಷ್ಟ ಆಗ್ತಾ ಆಗ್ತಾ ಬರುತ್ತೆ. ಸೊ ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಲವೊಬ್ರಿಗೆ ಕಷ್ಟ ಆದಾಗ ಅದನ್ನ ಹೇಳ್ಕೊಂಡ್ರೆ ಅಥವಾ ಅದನ್ನ ಡಿಸ್ಕಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರ್ಬೋದು.
0: ಮೇಡಮ್, ಈಗ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅನ್ನೋದನ್ನ ಅವನ ನಡವಳಿಕೆಯಿಂದ ನಾವು ಯಾವ ರೀತಿ ಗುರುತಿಸೋದು ಅಂತ, ಯಾವ ರೀತಿಯ ಬದಲಾವಣೆಗಳನ್ನ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ ಅಂತ?
1: ರೈಟ್. ಸೊ ಒಂದು ಪೇಷಂಟಿಗೆ ಅಥವಾ ಒಂದು ವ್ಯಕ್ತಿಗೆ ಮಾನಸಿಕ ಪ್ರಾಬ್ಲಮ್ ಇದೆ ಅಂದಾಗ ಎರಡು ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಒಂದು ಆ ಪರ್ಸನ್ಗೆ, ಆ ವ್ಯಕ್ತಿಗೆ ಅನುಭವ ಆಗುವಂಥ ಗುಣಗಳು, ಇನ್ನೊಂದು ಅವ್ರ ಮನೆಯವರು ಗುರುತಿಸಲಾಗುವಂತಹ ಗುಣಗಳು. ಅವರಿಗೆ ಆಗುವಂಥ ಗುಣಗಳೇನು, ಬೇಜಾರಿರುತ್ತೆ, ಏನು ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋದಿಲ್ಲ, ದುಃಖ ಬಂದಿರುತ್ತೆ, ಇದು ನಾವು ಡಿಪ್ರೆಷನಲ್ಲಿ ನೋಡ್ತೀವಿ. ಆಂಗ್ಸೈಟಿಯಲ್ಲಿ ಏನು ನೋಡ್ತೀವಿ, ತುಂಬ ಆತಂಕಕ್ಕೊಳಪಟ್ಟಿರ್ತಾರೆ, ಯಾವಾಗಲೂ ಗಾಬರಿಲಿರ್ತಾರೆ. ಇನ್ನೊಬ್ರು ಕೆಲವೊಬ್ರಿಗೆ ಬರ್ತಾರೆ ನಿದ್ದೆ ಸಮಸ್ಯೆ, ನಿದ್ದೆ ಏನೇ ಅಂದರೂ ಬರೋದಿಲ್ಲ, ಎಷ್ಟೇ ಹೊತ್ತಾದರೂ ನಿದ್ದೆ ಬರೋದಿಲ್ಲ, ನೆಕ್ಸ್ಟ್ ಡೇ ಅವರಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅಷ್ಟೇ ತ್ರಾಸಾಗ್ತಾ ಹೋಗುತ್ತೆ, ಬಿಕಾಸ್ ಹಿಂದಿನ ದಿವಸ ರಾತ್ರಿ ನಿದ್ದೆ ಚೆನ್ನಾಗಾಗಿರೋದಿಲ್ಲ. ಇದು ವೈಯಕ್ತಿಕವಾಗಿ ಅನುಭವಿಸುವಂಥ ಲಕ್ಷಣಗಳು. ಬಟ್ ಮನೆಯವರು ನೋಡಿದಾಗ ಏನು ನೋಡ್ತಾ ಇರ್ತಾರೆ, ಇವ್ರು ಯಾಕೆ ಇಷ್ಟು ಗಡಿ ಬಿಡಿಲಿದ್ದಾರೆ, ಯಾವಾಗಲೂ ಇಷ್ಟು ರೆಸ್ಲೆಸ್ ಯಾಕೆ ಆಗಿರ್ತಾರೆ ಆಂಗ್ಸೈಟಿಯಲ್ಲಿ. ಡಿಪ್ರೆಷನಲ್ಲಿ ಏನು ನೋಡ್ತೀವಿ, ಯಾಕೆ ಯಾರೋ ಯಾವಾಗಲೂ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾರೆ, ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಇವರು ಊಟ ತಿಂಡಿ ಸರಿ ಮಾಡ್ತಾ ಇಲ್ಲ, ಬೇರೆಯವ್ರ ಜೊತೆ ಮುಂಚೆ ಮಾತಾಡ್ತಾ ಇದ್ರು ಅದನ್ನು ನಿಲ್ಲಿಸಿದ್ದಾರೆ, ಟಿ ವಿ ನೋಡ್ತಿದ್ರು ಅದನ್ನು ನಿಲ್ಲಿಸಿದ್ದಾರೆ, ಏನು ಮಾಡೋಕ್ಕೂ ಉತ್ಸಾಹನೇ ತೋರಿಸಲ್ಲ, ಹೊರಗೆ ಹೋಗೋಣ ಬನ್ನಿ ಅಂದ್ರೂ ಬರೋದಿಲ್ಲ. ಸೊ ಈ ಥರ ಲಕ್ಷಣಗಳು ಮನೆಯವ್ರು ಗುರುತಿಡಬಹುದು. ಹೀಗಿದ್ದಾಗ ಎರಡೂ ಥರ ಲಕ್ಷಣಗಳನ್ನ ಪರ್ಸನ್ ಕೂಡ ವೈಯಕ್ತಿಕವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಇನ್ನೊಂದು ಫ್ಯಾಮಿಲಿ ಗಮನಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
0: ಮೇಡಮ್, ಇನ್ನು ಖಿನ್ನತೆ ಅನ್ನುವ ಪದವನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಈಗ ಖಿನ್ನತೆ ಅಂದ್ರೇನು? ಈ ಒಂದು ಸಾಮಾನ್ಯವಾಗಿ ಯಾವುದೇ ಒಂದು ಕಾರಣಕ್ಕೆ ಬೇಸರ ಆಗೋದಕ್ಕೂ ಈ ಖಿನ್ನತೆಗೂ ಏನು ವ್ಯತ್ಯಾಸ ಇದೆ ಅಂತ?
1: ರೈಟ್. ಸೊ ಖಿನ್ನತೆ ಅನ್ನೋದು ಇಂಗ್ಲಿಷಲ್ಲಿ ಡಿಪ್ರೆಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಒಂದು ಒಳ್ಳೆಯ ವಿಷಯ, ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಾರಣ, ಹೆಚ್ಚು ಮೀಡಿಯಾ ಮಾತಾಡ್ತಾ ಇದ್ದಾರೆ, ಹೆಚ್ಚು ಸಂದರ್ಶನಗಳು ಈ ಥರ ನಡೀತಾ ಇದ್ದಾವೆ, ಜನ ಹೆಚ್ಚು ಮಾತಾಡ್ತಾ ಇದ್ದಾರೆ. ಸೊ ಖಿನ್ನತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ, ಆ ವ್ಯಕ್ತಿಗೆ ಬೇಸರ ಉಂಟಾಗ್ತಾ ಇರುತ್ತೆ. ಯಾವುದೇ ಕೆಲಸ ಕಾರ್ಯ ಖುಷಿ ಕೊಡ್ತಾ ಇರೋದಿಲ್ಲ. ಮುಂಚೆ ಯಾವ್ದಾದ್ರು ಮಾಡ್ತಾ ಇದ್ರೆ ಆ ಕೆಲಸ ಖುಷಿ ಕೊಡ್ತಿತ್ತು, ಆ ಕೆಲಸ ಖುಷಿ ಕೊಡ್ತಾ ಇಲ್ಲ. ಯಾವಾಗ್ಲೂ ಸುಸ್ತು, ಯಾವಾಗ್ಲೂ ಬೇಜಾರು, ಏನೇ ಕೆಲಸ ಮಾಡೋದಿದ್ರು ಅದನ್ನ ಕಷ್ಟಪಟ್ಟು ಮಾಡೋದು, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಯಾವುದೇ ಕೆಲಸ ಮಾಡೋಕ್ಕೂ ಆಸಕ್ತಿ ಇರೋದಿಲ್ಲ. ಇದು ಕೆಲವೊಂದ್ಸತಿ ನಮ್ಗೆ ಆ ಕೆಲಸ ಇಷ್ಟ ಇಲ್ಲದೆ ಇದ್ದಾಗ ಕೂಡ ಇರುತ್ತೆ, ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ, ಮಾಡೋಲ್ಲ. ಬಟ್ ಒಂದು ದಿವಸ ಎರಡು ದಿವಸ ಆದ್ರೆ ಓಕೆ. ಖಿನ್ನತೆ ಒಳಪಟ್ಟಿರೋರು ಆಲ್ಮೋಸ್ಟ್ ಎರಡು ವಾರ, ಎರಡು ತಿಂಗಳು, ತಿಂಗಳಾನುಗಟ್ಲೆ ಹೀಗೆ ಇರ್ತಾರೆ. ಅಟ್ಲೀಸ್ಟ್ ಎರಡು ವಾರ ಹೀಗಿದ್ದಾಗ ನಾವು ಖಿನ್ನತೆ ಅಂತ ಹೇಳ್ಬೋದು. ದಿನ ಹೀಗೆ ಇದ್ದಾಗ ಅವ್ರಿಗೆ ಏನ್ ಅನ್ನಿಸ್ಬೇಕು, ಓ ನನಗೇನು ಪ್ರಾಬ್ಲಮ್ ಆಗಿದೆ. ಒಂದೆರಡು ದಿವಸದಲ್ಲಿ ಕಡಿಮೆ ಆಗಿದ್ರೆ ಅವ್ರು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಬಟ್ ಏನೇ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂದಾಗ ಖಿನ್ನತೆಗೆ ಒಳಪಟ್ಟಿದ್ದಾರೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕರ್ನಾಟಕ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಜ್ಯಾದ್ಯಂತ ಟೆಲಿಮಾನಸಿಕ ಆರೋಗ್ಯ ನೆರವು ಕೇಂದ್ರ ಆರಂಭಿಸಿದೆ. ಸದಾ ದುಃಖ, ಆತಂಕ, ವಿಚಿತ್ರ ನಡವಳಿಕೆ, ಅನುಮಾನ, ಸಂಶಯ, ಆತ್ಮಹತ್ಯೆ ಆಲೋಚನೆ, ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ ಕರೆ ಮಾಡಿ. ಟೆಲಿಮಾನಸ್ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144116 ಅಥವಾ 1800-89-14416. ಯಾರೆಲ್ಲ ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹ ಉತ್ಸಾಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನ, ಸಂಬಂಧಗಳ ಸಮಸ್ಯೆಗಳಲ್ಲಿ ಸಿಲುಕಿದವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಗೆ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1446116 ಅಥವಾ 1800-89-1446. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಳಗಾವಿ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸಮೃದ್ಧಿ ಅವರು. ಮೇಡಮ್, ಇನ್ನು ಇತ್ತೀಚೆಗೆ ಹಲವರು ಅತಿಯಾದ ಆತಂಕ ಮತ್ತೆ ಭಯದಿಂದ ಬಳಲ್ತಾ ಇರ್ತಾರೆ ಅಂತ ನಾವೀಗಾಗಲೇ ತಿಳಿಸಿದ್ರಿ. ಇದು ನಮ್ಮ ದಿನನಿತ್ಯದ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ?
2: ಎಂಗ್ಸೈಟಿ, ಗಾಬರಿ ಕಾಯಿಲೆ ಏನಂತ ಹೇಳ್ತೀವಿ, ಅದು ಆ ವ್ಯಕ್ತಿಗೆ ಅನುಭವಿಸುವ ಲಕ್ಷಣಗಳೇನಂದ್ರೆ ಯಾವಾಗ್ಲೂ ಆತಂಕದಲ್ಲಿರ್ತಾರೆ, ಯಾವಾಗಲೂ ಗಾಬರಿಲಿರ್ತಾರೆ. ಏನೇ ಸಣ್ಣ ಕೆಲಸ ಕೊಟ್ಟರು ಓ ಈ ಕೆಲಸ ಬಂತು ಹೇಗೆ ಮಾಡೋದು ಅಂತ ಮುಂಚಿತವಾಗಿನೇ ತುಂಬಾ ಕ್ವೆಶ್ಚನ್ಸ್ ಯೋಚನೆ ಮಾಡಕ್ ಚಾಲು ಮಾಡ್ತಾರೆ. ಸೊ ಹಾಗಿದ್ದಾಗ ಪರ್ಸನ್ ಆ ಕೆಲಸ ಅವ್ರಿಗೆ ಮುಗಿಸ್ಲಿಕ್ಕೆ ಕೆಲವೊಬ್ರಿಗೆ 10 ನಿಮಿಷ ತಗೊಳ್ಳೋದು, 15 ನಿಮಿಷ, 20 ನಿಮಿಷ ತಗೊಳತ್ತೆ. ಹಾಗಾಗಿ ಆಂಗ್ಸೈಟಿ ಪ್ರಾಬ್ಲಮ್ ಆಗೋದು. ಕೆಲಸ ಮುಗಿಯುತ್ತೆ ಬಟ್ ಬೇರೆಯವ್ರಿಗಿಂತ ಹೆಚ್ಚು ಸಮಯ ತಗೋತಾರೆ, ಬೇರೆಯವ್ರಿಗಿಂತ ಹೆಚ್ಚು ಸ್ಟ್ರೆಸ್ ತಗೋತಾರೆ, ಆಂಗ್ಸೈಟಿ ಆವಾಗ ಹೆಚ್ಚಾಗ್ತಾ ಹೋಗುತ್ತೆ.
1: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತೆ ಹಾಗೇನೆ ಹದಿಹರೆಯದವರಲ್ಲಿ ಈ ಒಂದು ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ?
2: ಆಲ್ರೈಟ್, ಸೊ ಮಕ್ಕಳು ಮತ್ತೆ ಹದಿಹರೆಯದವರು, ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಮೇನ್ ಟಾರ್ಗೆಟ್ ಗ್ರೂಪ್ ಇರುತ್ತೆ. ಸೊ ಎಕ್ಸಾಂಪಲ್, ನಾನೇ ಚೈಲ್ಡ್ ಅಥವಾ ಅಡೋಲೆಸೆಂಟ್ ಇದ್ದಾಗ ನಮ್ಮ ಬೆಳವಣಿಗೆ ಮತ್ತು ಬೆಳೆದ ವಾತಾವರಣ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಆಟ ಆಡೋ ಸಮಯ ಹೆಚ್ಚಿತ್ತು, ನಮಗೆ ಬೇರೆ ಬೇರೆ ಎಕ್ಸ್ಪೋಜರ್ ಇರ್ತಿತ್ತು. ಶಾಲೆಯಲ್ಲಿ ಬರೀ ಓದೋದಷ್ಟೇ ಇರಲಿಲ್ಲ, ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇ ಇದ್ರೂ ಹೆಚ್ಚಿತ್ತು. ಹಾಗೆ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಅದನ್ನೆಲ್ಲ ಆಡಲಿಕ್ಕೆ, ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡ್ತಿದ್ರು, ಶಾಲೆಗಳು ಕೂಡ ಅದನ್ನೇ ಫಾಲೋ ಮಾಡ್ತಿದ್ರು. ಈಗ ಕಾಂಪಿಟೇಷನ್ ಎಷ್ಟು ಹೆಚ್ಚಾಗಿದೆ ಅಂದರೆ, ಕಾಂಪಿಟೇಷನ್ ಅದನ್ನು ಅಳತೆ ಮಾಡೋ ಒಂದೇ ರೀತಿ ಮಾರ್ಕ್ಸ್. ಮಾರ್ಕ್ಸ್ ಚೆನ್ನಾಗಿ ಬಂದರೂ ಅವ್ನು ಒಳ್ಳೆ ಸ್ಟೂಡೆಂಟ್, ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅವ್ನು ಒಳ್ಳೆ ಸ್ಟೂಡೆಂಟ್ ಅಲ್ಲ, ಬಟ್ ಆ ಸ್ಟೂಡೆಂಟ್ ಬೇರೆದಲ್ಲೂ ಚೆನ್ನಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಚೆಸ್ ತಗೊಂಡ್ರೆ, ಡಾನ್ಸ್, ಆರ್ಟ್ಸ್. ಸೊ ಬರೀ ಮಾರ್ಕ್ಸ್ ಅನ್ನೋ ಅಳತೆಯಲ್ಲಿ ನಾವು ಒಂದು ಚೈಲ್ಡ್ನ ನಾವು ಮೆಷರ್ ಮಾಡ್ತಾ ಹೋದರೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರ ಪ್ರಕಾರ ಏನು, ಪೇರೆಂಟ್ಸ್ ನಮಗೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಇಷ್ಟಪಡ್ತಾರೆ, ಟೀಚರ್ಸ್ನ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ, ಒಳ್ಳೆ ರೀತಿಯಲ್ಲಿ ನಡವಳಿಕೆಲಿದ್ರೆ ಮಾತ್ರ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಮಕ್ಕಳು ಅದ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾರೆ, ಹೆಚ್ಚು ಸ್ಟ್ರೆಸ್ ಆಗ್ತಾರೆ. ಓ, ಒಂದು ಮಾರ್ಕ್ಸ್ ಕಡಿಮೆ ಬಂತು, ಅಪ್ಪ ಅಮ್ಮ ಏನಂತಾರೆ, ಟೀಚರ್ಸ್ ಏನು ಹೇಳ್ತಾರೆ, ಮತ್ತೆ ಟೀಚರ್ಸ್ ಕೂಡ ಕಂಪೇರ್ ಮಾಡೋದು, ನೋಡಿ ಅವ್ರು ಚೆನ್ನಾಗಿ ತೆಗೆದ್ರು ನಿಮಗೇನಾಗಿತ್ತು. ಆ ಕ್ವೆಶ್ಚನ್ಸ್ ಬಂದಾಗ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳಿಗೆ. ಪ್ರಾಬಬ್ಲಿ ಆ ಮಕ್ಕಳ ಜೊತೆ ಕೂತ್ಕೊಂಡು, ಯಾಕೆ ಕಷ್ಟ ಆಗ್ತಿದೆ, ಈ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ಯಾ ನೀನು, ಈ ಒಂದು ಮಾರ್ಕ್ ಎರಡು ಮಾರ್ಕ್ ಎಲ್ಲಿ ಹೋಗಿರ್ಬೋದು, ಇದನ್ನ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಆ ತರ ಚೇಂಜಸ್ ತಗೊಂಡ್ ಬಂದ್ರೆ ಐ ಥಿಂಕ್ ಮಕ್ಕಳು ಕೂಡ ಕಷ್ಟ ಬಂದಾಗ ಟೀಚರ್ಸ್ ಹತ್ರ ಹಂಚ್ಕೋತಾರೆ, ಅಪ್ಪ ಅಮ್ಮನ ಹತ್ರನು ಹೇಳ್ಕೋತಾರೆ ಯಾಕೆ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅವ್ರಿಗೆ ಅಂತ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅನ್ನುವ ಒಂದು ಒತ್ತಡ, ತಂದೆ ತಾಯಿ ನಿರೀಕ್ಷೆಯನ್ನ ನಾವು ಪೂರೈಸಬೇಕು ಅನ್ನುವ ಒತ್ತಡ, ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾಗೇನೆ ಸಾಮಾಜಿಕ ಜಾಲತಾಣಗಳ ಒಂದು ಬಳಕೆ ಕೂಡ ಹೆಚ್ಚಾಗ್ತಾ ಇದೆ, ಇವೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ?
2: ರೈಟ್, ಸೊ ನೀವು ಆಲ್ರೆಡಿ ಹೇಳಿರೋ ಹಾಗೆ ಐ ಥಿಂಕ್ ಕ್ವೆಶ್ಚನ್ಸ್ ಅಲ್ಲೂ ಬಂತು, ದಟ್ ಅಡಿಕ್ಷನ್ ತುಂಬಾ ಹೆಚ್ಚಾಗಿದೆ. ಮೊಬೈಲ್ ಒಂದೇ ಅಲ್ಲ, ಅದು ಗೇಮಿಂಗ್ ಅಡಿಕ್ಷನ್ ಆಗ್ಬೋದು, ಬೇರೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲೇ ಆಗಿದ್ರು ಸಹ ಅಡಿಕ್ಷನ್ ಹೆಚ್ಚಾಗ್ತಾ ಇದೆ ಮಕ್ಕಳಲ್ಲಿ. ಮಕ್ಕಳು ಏನ್ ಮಾಡ್ಬೇಕು ಇದಕ್ಕೆ, ಯಾಕಾಗ್ತಿದೆ? ಫಸ್ಟ್ ಆಫ್ ಆಲ್, ಬೇರೆ ಚಟುವಟಿಕೆಗಳು ಅವರು ಭಾಗವಹಿಸ್ತಿಲ್ಲ, ರಸ್ತೆ ಮೇಲೆ ಹೋಗಿ ಆಟ ನಿಲ್ಸೇ ಬಿಟ್ಟಿದ್ದಾರೆ ಮಕ್ಕಳು. ಯಾಕೆ? ವೆಹಿಕಲ್ಸ್ ಹೆಚ್ಚಾಗಿದೆ, ಪೇರೆಂಟ್ಸ್ ಹೊರಗೆ ಕಳಿಸ್ಲಿಕ್ಕೆ ಹೆದರುತ್ತಾರೆ. ಮನೇಲೆ ಕೂತಿದ್ರೆ ಏನ್ ಮಾಡ್ತಾರೆ ಅವರು? ಅಫ್ಕೋರ್ಸ್ ಟಿವಿ ಇದೆ, ಮೊಬೈಲ್ ಇದೆ, ಅಡಿಕ್ಷನ್ ಆಗೇ ಆಗುತ್ತೆ. ಪೇರೆಂಟ್ಸ್ ಅದ್ರ ಬದಲು ಏನ್ ಮಾಡ್ಬೋದು? ಪ್ರಾಬ್ಲಿ ಸೂಪರ್ವೈಸ್ಡ್ ಆಗಿ ಆಕ್ಟಿವಿಟೀಸ್ ಮಾಡೋದು, ಅವ್ರು ಇದ್ದಾಗಲೇ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡೋದು, ಅಥವಾ ಕೆಲವೊಂದು ಆಕ್ಟಿವಿಟೀಸ್ ಖುದ್ದಾಗಿ ಕರ್ಕೊಂಡು ಹೋಗಿ ಬರೋದು. ಈಗ ಬ್ಯಾಡ್ಮಿಂಟನ್ ಆಗ್ಲಿ, ಚೆಸ್ ಆಗ್ಲಿ, ಐ ಥಿಂಕ್ ಅಲ್ಲಿ ಹೊರಗಡೆ ಹೋಗಿ ಕ್ಲಾಸಸ್ಗೆ ಹೋಗಿ ಕರ್ಕೊಂಡು ಬರೋದು, ಆ ಥರ ಎಲ್ಲ ಮಾಡಿದಾಗ ಮಕ್ಕಳು ಆಲ್ರೆಡಿ ಆಯಾಸ ಆಗೋಗಿರುತ್ತೆ ಅವ್ರಿಗೆ. ಮನೆಗೆ ಬಂದು ಮೊಬೈಲ್ ಯೂಸ್ ಮಾಡೋದಾಗ್ಲಿ, ಟಿವಿ ನೋಡೋದಾಗ್ಲಿ, ನಿಯಮಿತವಾಗಿ ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದು ಹೆಲ್ಪ್ ಆಗುತ್ತೆ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಆಲ್ರೆಡಿ ತೊಡಗಿದ್ರೆ ಅಡಿಕ್ಷನ್ ನ ಕಂಟ್ರೋಲ್ ಮಾಡಬಹುದು. ಯಾರ ಕೈಲಿದೆ? ಪೇರೆಂಟ್ಸ್ ಕೈಲಿದೆ, ಟೀಚರ್ಸ್ ಕೈಲಿದೆ.
1: ಮೇಡಮ್, ಇನ್ನು ಒಂದು ಯುವ ಜನರ ವಿಷಯಕ್ಕೆ ಬಂದ್ರೆ, ಪ್ರೀತಿ, ಉದ್ಯೋಗ ಸಿಗದೆ ಇರೋದು, ಒಂದು ಆರ್ಥಿಕ ಸಮಸ್ಯೆಗಳು, ಭವಿಷ್ಯದ ಬಗ್ಗೆ ಅವರಿಗೆ ಹಲವಾರು ಗೊಂದಲಗಳು, ಚಿಂತೆಗಳು ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಮನಸ್ಸನ್ನ ಯಾವ ರೀತಿ ಗಟ್ಟಿಗೊಳಿಸ್ಕೊಳ್ಬೇಕು ಅಂತ?
2: ಆಲ್ರೆಡಿ ಸುಮಾರಷ್ಟು ವಿಷಯಗಳಲ್ಲಿ ನಾನು ಹೇಳಾಗ ನಿರೀಕ್ಷೆ ಹೆಚ್ಚು, ತಮ್ಮಿಂದ ಹಾಗೂ ಕುಟುಂಬದವರಿಂದ ನಿರೀಕ್ಷೆ ಹೆಚ್ಚಾಗ್ತಾ ಹೋದಾಗ ಅವರಿಗೆ ಕೆಲಸದಲ್ಲಿ ಹಾಗೆ ಕುಟುಂಬದಲ್ಲಿ ಅವ್ರಿಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಕೆಲಸ ಫಸ್ಟ್ ಆಫ್ ಆಲ್ ಆಪರ್ಚುನಿಟೀಸ್ ಕಡಿಮೆ, ಕೆಲಸ ಉದ್ಯೋಗ ಅವಕಾಶಗಳೇ ಭಾರಿ ಕಡಿಮೆ ಆಗಿದೆ. ಹಾಗಾಗಿ ತಮ್ಮನ್ನ ತಾವು ಸಿಕ್ಕಿರೋ ಅವಕಾಶಗಳನ್ನ ಬಿಡಬಾರ್ದು. ಓ, ನನಗೆ ಇಷ್ಟೇ ಸಂಬಳ ಬರೋ ಕೆಲಸ ಬೇಕು, ಈ ಕಡಿಮೆ ಕೆಲಸಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ರೆ ಇರೋ ಕೆಲಸ ಕೂಡ ಹೋಗುತ್ತೆ. ಇರೋ ಕೆಲಸದಲ್ಲಿ ನಮ್ಗೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಅದ್ರಲ್ಲಿ ಇಟ್ಕೊಂಡು ಬೇರೆ ಕೆಲಸಕ್ಕೆ ಅವ್ರ ಮುಂದೆ ಪ್ರಯತ್ನ ಪಡೋದು, ಆತರ ಮಾಡಿದಾಗ ಇರೋ ಕೆಲಸ ಕೂಡ ಅವ್ರ ಕೈಲಿರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಓಕೆ, ನನ್ನ ಹತ್ರ ಒಂದ್ ಸಣ್ಣ ಕೆಲಸ ಆದ್ರೂ ಇದೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ. ಆತರ ಯೋಚನೆ ಮಾಡಿಕೊಂಡು ದೊಡ್ಡ ದೊಡ್ಡ ಗೋಲ್ಸ್ ಮೊದಲನೇ ಇಟ್ಕೊಂಡ್ರೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಕಷ್ಟ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋದ್ರೆ ಅವ್ರಿಗೂ ಕೂಡ ಸುಲಭ ಆಗ್ತಾ ಹೋಗುತ್ತೆ ಸಕ್ಸಸ್ ಅಚೀವ್ ಮಾಡ್ಲಿಕ್ಕೆ.
1: ಮೇಡಮ್, ಇನ್ನು ಗೃಹಿಣಿಯರಿಗೆ, ಹಾಗೇನೆ ಉದ್ಯೋಗಸ್ಥ ಮಹಿಳೆಯರು ಮನೆ ಕೆಲಸ ಜೊತೆಗೆ ಹೊರಗಡೆನು ಹೋಗಿ ದುಡಿಬೇಕು, ಇವೆರಡನ್ನ ನಿಭಾಯಿಸಬೇಕು ಅಂದ್ರೆ ಬಹಳಷ್ಟು ಅವರಿಗೆ ಒತ್ತಡ ಹೆಚ್ಚಾಗ್ತಾ ಇರುತ್ತೆ. ಅವರ ಒಂದು ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದ್ರೆ ಯಾವ ರೀತಿಯ ಒಂದು ಕಾಳಜಿಯನ್ನು ವಹಿಸಬೇಕು ಅಂತ
2: ಒಂದು ಪ್ರಶ್ನೆ ಎಲ್ಲರಿಗೂ ಮೂಡೋದು. ಮನೆ ಕೆಲಸ ಗೃಹಿಣಿಯರಿಗೆ ಬರೀ ಏನು ಮಾಡ್ತಾರೆ ಮನೇಲಿ ಅಷ್ಟೇ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬರೋದು ಸಹಜ ಎಲ್ಲರ ಕಡೆಯಿಂದ. ಏನು ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತಾರೆ. ಬಟ್ ಮನೇಲಿರೋ ಕೆಲಸನೇ ಅವ್ರಿಗೆ ಎಷ್ಟಿರುತ್ತೆ ಬೇರೆ ಹೊರಗ್ನವ್ರಿಗೆ ಗೊತ್ತಿರೋದಿಲ್ಲ. ಎರಡನೇ ಜನ ಮನೇಲೂ ಕೆಲಸ ಮಾಡ್ತಾರೆ, ಹೊರಗಡೆನು ಹೋಗಿ ದುಡ್ದು ಮನೆಯವ್ರನ್ನೆಲ್ಲ ಸಾಕ್ತಾರೆ. ಸೊ ಇಬ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಬರೀ ಇವರಿಗಷ್ಟೇ ಬರುತ್ತೆ, ಕೆಲಸ ಮಾಡೋರಿಗೆ ಇರಲ್ಲ. ಅಥವಾ ಕೆಲಸ ಮಾಡೋರಿಗೆ ಹೆಚ್ಚು ಪ್ರೆಷರ್ ಇರುತ್ತೆ, ವರ್ಕಲ್ಲಿ ಮನೆಗೆ ಹೋದ್ಮೇಲೆ ಪ್ರೆಷರ್ ಇರೋದಿಲ್ಲ, ಹಾಗೆ ಹೇಳಲಿಕ್ಕೆ ಕಷ್ಟ. ಸೊ ಇನ್ ಜನರಲ್ ಮಹಿಳೆಯರಿಗೆ ಅವ್ರ ಮಾನಸಿಕ ಆರೋಗ್ಯನ ಹೇಗೆ ಪ್ರಯೋರಿಟೈಸ್ ಮಾಡ್ಕೋಬೇಕು, ಹೇಳ್ಕೋಬೇಕು. ನನಗೆ ಇಷ್ಟಿನಿಂದ ಇಷ್ಟು ಕೆಲಸ ಆಗಿದೆ, ನನಗೆ ಸ್ವಲ್ಪ ನನ್ನ

0: ಗೋಸ್ಕರ ಟೈಮ್ ಬೇಕು, ನನಗೋಸ್ಕರ ಪ್ರಾಬ್ಲಿ ವಾಕಿಂಗ್ ಹೋಗಿ ಬರೋದು. ಅವ್ರ ದೈಹಿಕ ಆರೋಗ್ಯ, ಅವ್ರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಹೋದ್ರೆ ಅವ್ರಿಗಂತ ಟೈಮ್ ಇಟ್ಕೊಂಡಾಗ ಅವ್ರಿಗೂ ಕೂಡ ಖುಷಿ ಕೊಡುತ್ತೆ. ಹಾಗಾಗಿ ಅವ್ರ ಬಗ್ಗೆ ಅವ್ರು ಕೂಡ ಪ್ರಯೋರಿಟೈಸ್ ಮಾಡ್ಕೋಬೇಕಾಗತ್ತೆ.
1: ಮೇಡಮ್, ಇನ್ನು ವೃದ್ಧರಲ್ಲಿ ಈ ಒಂದು ಒಂಟಿತನ, ನಿರ್ಲಕ್ಷ್ಯ, ಹಾಗೇನೆ ಕುಟುಂಬದಿಂದ ಅವ್ರು ದೂರ ಇರ್ತಾರಲ್ಲ, ಅವರ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ಅವ್ರ ಯೂತಲ್ಲಿ ಮತ್ತೆ ಅವರು ವಯಸ್ಕರಾಗಿದ್ದಾಗ ಎಲ್ಲ ಅವ್ರ ಕೈಲಿ ಅವ್ರು ಮಾಡೋ ಶಕ್ತಿ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಹೋಗೋ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಕಷ್ಟ ಆಗ್ತಾ ಹೋಗೋದು, ಬೇರೆಯವ್ರ ಮೇಲೆ ಅವಲಂಬನೆ ಆಗೋಗುತ್ತೆ, ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಸೊ ಆ ಕಾರಣ ವಯಸ್ಸಾಗಿರೋರಲ್ಲಿ ಹೆಚ್ಚು, ಓ ನಾವೆಲ್ಲ ಕೆಲ್ಸಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಎಲ್ಲ ಕೆಲ್ಸಕ್ಕೂ ಬೇರೆಯವ್ರ ಸಹಾಯ ಬೇಕು ಅಂತ ಒಂದು ಯೋಚನೆ ಮೂಡಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವರು ಕೂಡ ಬೇರೆಯವ್ರ ಜೊತೆ ಹೋಗಿ ಮಿಂಗಲ್ ಆಗ್ಲಿಕ್ಕಾಗಲ್ಲ, ಬೇರೆಯವ್ರ ಜೊತೆ ಬೆರೀಲಿಕ್ಕಾಗೋದಿಲ್ಲ, ಒಬ್ಬರೇ ಒಬ್ಬಂಟಿಯಾಗಿ ತಮ್ಮ ಟೈಮ್ನ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಇದ್ದಾಗ ಹೇಗೆ ಮಾಡಬೇಕು? ಬೇರೆ ಜನರ ಜೊತೆ ಹೋಗಿ ಸ್ವಲ್ಪ ಸಂಜೆ ಹೊತ್ತು ಟೈಮ್ ಕಳೆಯೋದು, ಅಥವಾ ತಮಗೆ ಏನಿಷ್ಟ ಆ ಕೆಲಸಗಳನ್ನ ಹೆಚ್ಚು ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ರೀಡಿಂಗ್, ಬುಕ್ಸ್ ಇರ್ಬೋದು, ಪೇಪರ್ ಇರ್ಬೋದು, ಸ್ವಲ್ಪ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಕೊಂಡಾಗ ಮತ್ತೆ ತಮಗೇನು ಖುಷಿ ಕೊಡುತ್ತೆ, ಫಾರ್ ಎಕ್ಸಾಂಪಲ್ ಬೇರೆ ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡೋದು, ಫೋನಲ್ಲಾಗಿರಲಿ ಹೋಗಿ ಖುದ್ದಾಗಿ ಭೇಟಿ ಮಾಡೋದು, ನಿದ್ದೆ ಚೆನ್ನಾಗಿ ಮಾಡೋದು, ಊಟ ಚೆನ್ನಾಗಿ ಮಾಡೋದು, ಏನೇ ಕಷ್ಟ ಇದ್ರು ಹಂಚಿಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
1: ಮೇಡಮ್, ಈಗ ಮಾನಸಿಕ ಸಮಸ್ಯೆ ಬಂದ್ಮೇಲೆ ಅದಕ್ಕೆ ನಾವು ಪರಿಹಾರವನ್ನ ಹುಡುಕೋದಕ್ಕಿಂತ ಮುಂಚೆ ಮೊದಲನೇ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಯಾವೆಲ್ಲ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬೇಕು ಅಂತ?
0: ರೈಟ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಅದನ್ನ ಹೇಳ್ತಾ ಇದ್ದೀರಿ. ಎಲ್ಲಾ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತೆ, ಇನ್ಕ್ಲೂಡಿಂಗ್ ಮೆಂಟಲ್ ಹೆಲ್ತ್. ಆಲ್ರೆಡಿ ಲಿಸ್ಟ್ ಮಾಡಿರೋ ಹಾಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಒಂದು ಮನುಷ್ಯ ನೆಕ್ಸ್ಟ್ ಡೇ ಹೋಗಿ ಅವನು ಆರಾಮಾಗಿರ್ಬೇಕು, ಅವನ್ ಕೆಲಸ ಮಾಡ್ಕೋಬೇಕು ಅಂದ್ರೆ ಮೂರ್ನಾಲ್ಕು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನಿದ್ದೆ. ನಿದ್ದೆ ಸಮಸ್ಯೆ ಸುಮಾರು ಜನಕ್ಕೆ ಕಾಡ್ತಾ ಇದೆ, ಮೇನ್ ಕಾರಣ ಮೊಬೈಲ್. ಬಿಕಾಸ್ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಮೊಬೈಲ್ ಹೆಚ್ಚು ಯೂಸ್ ಮಾಡ್ತೀವಿ, ಮತ್ತೆ ನಿದ್ದೆ ಹಾಳಾಗುತ್ತೆ, ಮತ್ತೆ ಹೆಚ್ಚು ಯೂಸ್ ಮಾಡ್ತೀವಿ. ಸೊ ಪ್ರಾಬಬ್ಲಿ ನಾವು ನಮ್ಮ ಪೇಷಂಟ್ಸ್ಗೆ ಹೇಳೋದೇನು, 7 ಗಂಟೆ 8 ಗಂಟೆ ಆದಮೇಲೆ ಸ್ಕ್ರೀನ್ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಟಿವಿ ಆಗಲಿ ಮೊಬೈಲ್ ಆಗಲಿ, ಎಲ್ಲ ಸ್ಕ್ರೀನ್ ಟೈಮ್ ಆಗುತ್ತೆ. ಸೊ ಅದನ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು, 7-8 ಗಂಟೆ ಮೇಲೆ ಹೆಚ್ಚು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದು. ಊಟ ತಿಂಡಿ ಟೈಮ್ ಟೈಮಿಗೆ ಮಾಡೋದು. ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ, ಯಾಕೆ ಬೆಳಿಗ್ಗೆ ಲೇಟ್ ಆಗಿದ್ವಿ, ಕೆಲ್ಸಕ್ಕೆ ಲೇಟ್ ಆಗ್ತದೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ. ಸೊ ಒಂದು ರುಟೀನ್ ಇಟ್ಕೋಬೇಕು, ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಂಡಾಗ ಆಲ್ರೆಡಿ ದೇಹ ಆಕ್ಟಿವೇಟ್ ಆಗಿರುತ್ತೆ. ಸೊ ರುಟೀನ್ ಇಟ್ಕೊಂಡಾಗ ಬ್ರೇಕ್ಫಾಸ್ಟ್ ಕೂಡ ಮಿಸ್ ಆಗಲ್ಲ, ಲಂಚ್ ಕೂಡ ಮಿಸ್ ಆಗಲ್ಲ. ಐ ಥಿಂಕ್ ಇದು ಎಷ್ಟೊಂದು ಸ್ಟೂಡೆಂಟ್ಸ್ಗೂ ಕೂಡ ಅನ್ವಯ ಆಗುತ್ತೆ, ಬಿಕಾಸ್ ದೇ ಸ್ಕಿಪ್ ಮೀಲ್ಸ್. ಸೊ ಊಟ, ನಿದ್ದೆ, ಫಿಸಿಕಲ್ ಆಕ್ಟಿವಿಟೀಸ್, ಇದು ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್, ನಾಟ್ ಓನ್ಲಿ ಫಾರ್ ಬರೀ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಎಕ್ಸಸೈಸಸ್ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಅರ್ಧ ತಾಸು ಅಥವಾ ಸಂಜೆ ಅರ್ಧ ಗಂಟೆ ವಾರದಲ್ಲಿ 5 ದಿವಸ ಇಟ್ಕೊಂಡ್ರೆ ದೈಹಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ.
1: ಮೇಡಮ್, ಇನ್ನು ನಮ್ಮ ಮನೆಯಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲೂ ಯಾರಾದ್ರೂ ಈ ಒಂದು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದಾದ್ರೆ ಅವರೊಂದಿಗೆ ನಾವು ಹೇಗೆ ನಡೆದುಕೊಳ್ಬೇಕು ಅಂತ?
0: ಒಂದು ಪ್ರಾಬ್ಲಮ್ ಆಗ್ತಿರೋ ವ್ಯಕ್ತಿಗೆ ಅದನ್ನ ಹಂಚ್ಕೊಳ್ಳೋದು ಸಹಜ, ಹಂಚ್ಕೋಬೇಕು ಅನ್ನೋದು ಹೇಳ್ಕೊಡ್ಬೇಕಾಗತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಓ ನನ್ನ ಸಮಸ್ಯೆ ಬಗ್ಗೆ ಬೇರೆಯವ್ರು ಹೇಳ್ಕೊಂಡ್ರೆ ನನ್ನ ವೀಕ್ ಅಂತಾರೆ, ನಾನು ಮೆಂಟಲ್ ಪೇಷಂಟ್ ಅಂತಾನೂ ಹೇಳ್ಬೋದು, ಮ್ಯಾಡ್ ಪೇಷಂಟ್ ಅಂತಾನೂ ಹೇಳ್ಬೋದು. ಸೊ ಹಾಗಾಗಿ ಸುಮಾರು ಜನ ಹಂಚ್ಕೊಳ್ಳಿಕ್ಕೆ ಹೋಗಲ್ಲ, ಹಾಗಾಗಿ ಸುಮಾರು ಜನ ಡಾಕ್ಟರ್ಸ್ ಹತ್ರ ಬರೋದು ಇಲ್ಲ. ಹಾಗಾಗಿ ನಾವು ಫಸ್ಟ್ ನಾವೇನು ಕಂಡು ಹಿಡ್ಕೋಬೇಕು, ನನಗೆ ಯಾಕೆ ಪ್ರಾಬ್ಲಮ್ ಹೀಗೆ ಆಗ್ತಾ ಇದೆ, ಎಷ್ಟು ದಿವಸದಿಂದ ಆಗ್ತಾ ಇದೆ, 1-2 ದಿವಸದಿಂದ ಆಗ್ತಿದೆ, ಓಕೆ ಪ್ರಾಬ್ಲಮ್ ಕಡಿಮೆ ಆಯಿತು, ನನಗೂ ಪ್ರಾಬ್ಲಮ್ ಕಡಿಮೆ ಆಯಿತು ಅಂದರೆ ಓಕೆ, ಎಷ್ಟೇ ದಿವಸ ಆದರೂ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಸೈಕಿಯಾಟ್ರಿಸ್ಟ್ ಹೆಲ್ಪ್ ತಗೋಬೇಕಾಗುತ್ತೆ. ಈಗ ನಮಗೆ ಒಂದು ಪೇಷಂಟ್ಗೆ ಒಂದು ಅಂಜಿಕೆ ಅನ್ನೋದಿರುತ್ತೆ, ಆಲ್ರೆಡಿ ನಮಗೆ ಏನೋ ಪ್ರಾಬ್ಲಮ್ ಇದೆ ಅಂತ, ಅದು ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ಬೇರೆ ವ್ಯಕ್ತಿಗಳು ಹೇಗೆ ರಿಯಾಕ್ಟ್ ಮಾಡಬೇಕು. ಇದರಲ್ಲಿ 2 ಥರ ಬರ್ತಾರೆ ಜನ, ಒಂದು ಇಮಿಡಿಯೇಟ್ ಫ್ಯಾಮಿಲಿ, ಇಮಿಡಿಯೇಟ್ ಫ್ರೆಂಡ್ಸ್. ಸೊ ಇಮಿಡಿಯೇಟ್ ಫ್ಯಾಮಿಲಿ ಓಕೆ, ಸಹಾಯ ಕೇಳಿದ್ರಲ್ಲಿ ತಪ್ಪಿಲ್ಲ, ಅವ್ರೇನೋ ಹಂಚ್ಕೋತಿದ್ದಾರೆ ಪೂರ್ತಿ ಕೇಳ್ಕೊಳ್ಳೋಣ, ಇಲ್ಲ ನಿನ್ಗೇನು ಆಗಿಲ್ಲ ಅಂತ ಡಿಸ್ಮಿಸ್ ಮಾಡಿಬಿಟ್ರೆ ಅವ್ರು ನೆಕ್ಸ್ಟ್ ಟೈಮ್ ಹಂಚ್ಕೊಳ್ಳೋಕ್ಕೂ ಕೂಡ ಬರೋದಿಲ್ಲ. ಮತ್ತೆ ಲೇಬಲ್ ಮಾಡೋದು, ಇಲ್ಲ ಅವನಿಗೆ ಮಾನಸಿಕ ಆರೋಗ್ಯ ಪ್ರಾಬ್ಲಮ್ ಇದೆ, ಹೀ ಇಸ್ ಡಿಪ್ರೆಸ್ಡ್, ಅದನ್ನ ಹೊರಗೆ ಬರೋದಿಲ್ಲ ಅನ್ನೋ ಥರ ಮಾತಾಡಿದ್ರೆ ಕಷ್ಟ ಆಗ್ತಾ ಹೋಗುತ್ತೆ ಪೇಷಂಟ್ಗೆ ನೆಕ್ಸ್ಟ್ ಟೈಮ್ ಹಂಚ್ಕೊಳ್ಳೋಕ್ಕೆ ಅಥವಾ ಅವ್ರಿಗೆ ಅದರಿಂದ ಹೊರಗೆ ಬರಲಿಕ್ಕೆ. ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ಇಟ್ ಇಸ್ ಅ ಫೇಸ್. 3 ತಿಂಗಳಿಂದ 6 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಹೊರಗೆ ಎಷ್ಟೊಂದು ಜನ ಬರ್ತಾರೆ, ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಅದರಲ್ಲೇ ಇರೋದು ಹೆಚ್ಚು. ಹಾಗಾಗಿ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಬಂದಾಗ ಅವ್ರಿಗೆ ಅವ್ರದ್ದೇ ಆಗಿರೋ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ಲಿಕ್ಕೆ ಬಿಡಬೇಕು. ಓ ನಿನಗೆ ಆಲ್ರೆಡಿ ಪ್ರಾಬ್ಲಮ್ ಆಗಿತ್ತು, ನೀನು ಕೆಲಸ ಎಲ್ಲ ಮಾಡಬಾರ್ದು. ಸಮಾಜದಲ್ಲಿ ಅವನೊಂದು ಪಾರ್ಟ್ ಆಗಿ ಆಲ್ರೆಡಿ ಗುರುತಿಸ್ಕೊಂಡ್ರೆ ಬೇರೆಯವ್ರ ಥರನೇ ಜೀವನ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಇನ್ನೊಂಥರ ಲೇಬಲ್ ಮಾಡೋದು, ಅವನಿಗೆ ಮಾನಸಿಕ ಪ್ರಾಬ್ಲಮ್ ಇದೆ, ಹುಚ್ಚ ಅಂತ ಹೇಳೋದು ಹೆಚ್ಚು, ಮೆಂಟಲ್ ಪೇಷಂಟ್ ಅಂತ ಹೇಳೋದು ಹೆಚ್ಚು. ಸೊ ಆ ಥರ ಹೇಳೋದನ್ನ ಕಡಿಮೆ ಮಾಡಬೇಕು. ಯಾವುದೇ ಪ್ರಾಬ್ಲಮ್ ಇದ್ರೂ ಮನುಷ್ಯ ಅದರಿಂದ ಹೊರಗೆ ಬರಬಹುದು ಅಂತ ತಿಳ್ಕೊಂಡು ಅವನಿಗೆ ಸಪೋರ್ಟ್ ಮಾಡಬೇಕಾಗತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರೋರು, ನಾನು ಮನೋವಿದ್ರ ಬಳಿ ಹೋದ್ರೆ ಸಮಾಜ ಏನ್ ಅನ್ಕೊಳ್ಳುತ್ತೋ ಅನ್ನುವಂತ ತಪ್ಪು ಭಾವನೆ ಇಟ್ಕೊಂಡಿರ್ತಾರೆ, ತಪ್ಪು

0: ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ. ಅಂತಹ ಆಲೋಚನೆ ಇರುವವರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಮೊದಲನೆಯದಾಗಿ, ಡಾಕ್ಟರ್ಸ್ ಯಾರು ಡಿಫ್ರೆಂಟ್ ಅಲ್ಲ. ಜನರಲ್ ಫಿಸಿಷಿಯನ್ ಡಾಕ್ಟರ್ಸ್ ಒಬ್ಬರಾದ್ರೆ ಸೈಕಿಯಾಟ್ರಿಸ್ಟ್, ಎಲ್ಲರೂ ಒಂದೇ ಡಾಕ್ಟರ್ ಕ್ಯಾಟಗರಿಗೆ ಬರ್ತೀವಿ ನಾವು. ಸೊ ಟ್ರೀಟ್ಮೆಂಟ್ ತಗೊಳ್ಳೋ ವಿಧಾನಗಳು ಬೇರೆ. ಈಗ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣಿನ ಡಾಕ್ಟರ್ ಹತ್ರನೇ ಹೋಗ್ತೀವಿ, ಕಿವಿ ಸಮಸ್ಯೆ ಇದ್ರೆ ಕಿವಿ ಡಾಕ್ಟರ್ ಹತ್ರನೇ ಹೋಗ್ತೀವಿ, ಮಾನಸಿಕ ಸಮಸ್ಯೆ ಇದ್ರೆ ಮಾತ್ರ ಮಾನಸಿಕ ಡಾಕ್ಟರ್ ಹತ್ರ ಬರೋದಿಲ್ಲ, ಅವರು ಬೇರೆ ಎಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಬೇರೆ ರೀತಿ ಡಾಕ್ಟರ್ ಅಂತ ಟ್ರೀಟ್ ಮಾಡೋ ಬದಲು, ಓ ನನ್ನ ಒಳಿತಿಗಾಗಿರೋ ಡಾಕ್ಟರ್, ನನ್ನ ಮಾನಸಿಕ ಸಮಸ್ಯೆಗೆ ಟ್ರೀಟ್ ಮಾಡುವಂಥ ಡಾಕ್ಟರ್ ಥರ ಮನಸ್ಸಿಗೆ ಅಂದ್ಕೊಂಡ್ರೆ, ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಅವರಿಗೆ ಸುಲಭ ಆಗುತ್ತೆ. ಹೆಚ್ಚು ಡಿಲೇ ಮಾಡಬಾರ್ದು. ನಾನೇ ಟ್ರೈ ಮಾಡ್ತೀನಿ, ನನಗೆ ಇದರಿಂದ ಹೊರಗೆ ಬರ್ಬೋದು, ನಾನೇ ಪ್ರಯತ್ನ ಪಡ್ತೀನಿ, ಓಕೆ ಎಷ್ಟು ದಿವಸ ಪಡ್ಬೋದು, ಒಂದು ವಾರ ಎರಡು ವಾರ ಟ್ರೈ ಮಾಡಿ, ಅದರಿಂದ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ನ ಭೇಟಿ ಮಾಡಿ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ.
0: ಮೇಡಮ್, ಈಗ ಮಾನಸಿಕ ಆರೋಗ್ಯದ ಸಮಸ್ಯೆ ಇದ್ರೆ ಕೇವಲ ಔಷಧಿಯನ್ನ ತೆಗೆದುಕೊಂಡ್ರೆ ಸಾಕಾಗುತ್ತಾ, ಅಥವಾ ಸಮಾಲೋಚನೆ ಅಥವಾ ಈ ಮನೋಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತಾ ಹೇಗೆ, ಈಗ ಚಿಕಿತ್ಸೆ ಪಡೆಯುವ ಬಗ್ಗೆ ಜನರಿಗೆ ನಾವು ಅರಿವು ಮೂಡಿಸಬೇಕಾದ್ರೆ?
1: ಕರೆಕ್ಟ್. ಸೊ ಟ್ರೀಟ್ಮೆಂಟ್ ಅಂದ್ರೆ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬರೀ ಮಾತ್ರೆ ಬರೀ ಟ್ರೀಟ್ಮೆಂಟ್ ಆಗೋದಿಲ್ಲ. ಸಿಂಪಲ್ ಟರ್ಮ್ಸ್ ಅಲ್ಲಿ ಜನರಿಗೆ ಅರ್ಥ ಆಗೋ ಟ್ರೀಟ್ಮೆಂಟ್ ತರ ಹೇಳ್ಬೇಕು ಅಂದ್ರೆ, ಒಂದು ಮಾತ್ರೆ, ಇಲ್ಲೊಂದು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಬಟ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಥೆರಪಿ. ಸೊ ಸೈಕೊಲಾಜಿಕಲ್ ಥೆರಪಿ ಅಂಡ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್. ಮಾತ್ರೆ ಒಂದು ಕಾಂಪೊನೆಂಟ್ ಆದರೆ ಕೌನ್ಸಿಲಿಂಗ್ ಅದಕ್ಕಿಂತ ಹೆಚ್ಚು ಭಾಗ ವಹಿಸುತ್ತೆ. ಯಾವ ರೀತಿ ಅದನ್ನು ಡಿಸ್ಕಸ್ ಮಾಡಿದಾಗ, ಪೇಷಂಟ್ಗೆ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ತಾ ಹೋದಾಗ ಆ ಪೇಷಂಟ್ ಅರ್ಧ ಸಾಲ್ವ್ ಮಾಡ್ಕೊಂಡಿರ್ತಾರೆ ಪ್ರಾಬ್ಲಮ್. ಡಿಸ್ಕಸ್ ಮಾಡೋದ್ರಿಂದನೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಸೊ ಅದಕ್ಕೆ ಕೌನ್ಸಿಲರ್ಸ್ ಆಗಿ ಥೆರಪಿಸ್ಟ್ ಅಂತ ಅವರು ಕೂಡ ಒಂದು ಕೋರ್ಸ್ ಮಾಡಿರ್ತಾರೆ, ಪೇಷಂಟಿಗೆ ಹೇಗೆ ಆ ಸಮಸ್ಯೆಯಿಂದ ಹೊರಗೆ ತರಬೇಕು ಅಂತ ಹೇಳ್ತಾರೆ. ಮೈಲ್ಡ್ ಡಿಗ್ರಿ ಇತ್ತು, ಸ್ವಲ್ಪ ಕಡಿಮೆ ಸಿವಿಯರಿಟಿ ಇತ್ತು ಅಂದ್ರೆ ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಥೆರಪಿಯಲ್ಲಿ ಕೆಲಸ ಆಗುತ್ತೆ. ಬಟ್ ಸ್ವಲ್ಪ ಸಿವಿಯರಿಟಿ ಹೆಚ್ಚಾಗ್ತಾ ಹೋಯ್ತು, ತೀವ್ರತೆ ಹೆಚ್ಚಾಗ್ತಾ ಹೋಯ್ತು ಅಂದಾಗ ಯೂಶ್ವಲಿ ಎರಡು ಕಾಂಬಿನೇಷನ್ ಮಾಡಿ ಕೊಡ್ತೀವಿ, ಅಂಡ್ ಹೋಗ್ತಾ ಹೋಗ್ತಾ ಕೂಡ ಕಡಿಮೆ ಮಾಡಿ ನಿಲ್ಲಿಸ್ತೀವಿ ಮಾತ್ರನ, ಬಟ್ ಥೆರಪಿ ಕಂಟಿನ್ಯೂ ಆಗುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಇರಲೇಬೇಕು ಅನ್ನೋದಾದ್ರೆ, ಈ ನಿಟ್ಟಿನಲ್ಲಿ ಶಾಲೆಗಳು ಅಥವಾ ಕಾಲೇಜುಗಳು, ಕಚೇರಿ, ಸಮಾಜದ ಪಾತ್ರ ಏನು ಅಂತ?
1: ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಈ ಸತಿ ಥೀಮ್ ತಂದಿರೋದು ಅದಕ್ಕೇನೆ. ಇಟ್ ಇಸ್ ಅಂದ್ರೆ ಬದುಕಿರೋರು ಅವ್ರ ಎಕ್ಸ್ಪೀರಿಯನ್ಸಸ್ ನ ಹಂಚಿಕೊಂಡಾಗ ನಾವು ಬರೀ ಕೇಳೋದಷ್ಟೇ ಅಲ್ಲ, ಡಾಕ್ಟರ್ಸ್ ಆಗಿ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಮಾಡಕ್ಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಆಲ್ರೆಡಿ ಸ್ವಲ್ಪ ಅವೇರ್ನೆಸ್ ಮೂಡಿಸೋದು, ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಚಾಪ್ಟರ್ಸ್ ಬರೋದು, ಅಥವಾ ಜನಜಾಗೃತಿ ಪ್ರೋಗ್ರಾಮ್ಸ್ ಹೆಚ್ಚು ಕಂಡಕ್ಟ್ ಮಾಡೋದು, ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ, ಬಟ್ ಗೌರ್ಮೆಂಟ್ ಅದನ್ನ ಹೆಚ್ಚು ಲೆವೆಲ್ ಅಲ್ಲಿ ಸ್ಕೇಲ್ ಅಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಹೆಲ್ತ್ ಸೆಂಟ್ರಲ್ ಆಲ್ರೆಡಿ ನಮ್ಮ ಮಾತ್ರೆಗಳಿರುತ್ತೆ, ನಮ್ಮ ಕಾಯಿಲೆಗಳಿಗೆ ಜನ ಬರ್ತಾರೆ, ಬಟ್ ಹೆಚ್ಚು ಜನ ಗೊತ್ತೇ ಇರೋದಿಲ್ಲ ಅಲ್ಲಿ ಮಾತ್ರೆಗಳು ಸಿಗ್ತವೆ, ಅಲ್ಲಿ ಡಾಕ್ಟರ್ಸ್ ಮಾನಸಿಕ ಪ್ರಾಬ್ಲಮ್ ಕೂಡ ಟ್ರೀಟ್ ಮಾಡ್ತಾರೆ. ಸೊ ಗ್ರೌಂಡ್ ಲೆವೆಲ್ ಇಂದ ಚಾಲು ಆಗಬೇಕು. ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಬಗ್ಗೆ ಹೆಚ್ಚು ಪ್ರೋಗ್ರಾಮ್ಸ್ ಮಾಡೋದಾಗ್ಲಿ, ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಹೆಚ್ಚು ಪ್ರೋಗ್ರಾಮ್ ಮಾಡೋದಾಗ್ಲಿ, ಸ್ಕೂಲ್ ಕಾಲೇಜ್ ಅಲ್ಲಿ ಮಕ್ಕಳಿಗೆ ಹೋಗಿ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಾಗ್ಲಿ, ಆಸ್ ಡಾಕ್ಟರ್ಸ್, ಆಸ್ ಥೆರಪಿಸ್ಟ್ಸ್ ಹೋಗಿ ಹೆಚ್ಚು ಪ್ರೋಗ್ರಾಮ್ ಮಾಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ದಟ್ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂತ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ, ಮನಸ್ಸಿನಲ್ಲಿ ಸಾಕಷ್ಟು ನೋವು, ಆತಂಕ, ದುಃಖ ಇಟ್ಕೊಂಡು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಂದು ಮೌನವಾಗಿ ಬದುಕ್ತಾ ಇರ್ತಾರಲ್ಲ, ಅವರಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ಒಂದು ಸಂದರ್ಭದಲ್ಲಿ ಒಂದು ಸಂದೇಶ ಅನ್ನೋದಾದ್ರೆ, ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ತಾವು ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ವಯಸ್ಕರಿಗಾಗ್ಲಿ ಅಥವಾ ವಯಸ್ಸಾಗಿರೋರಿಗಾಗ್ಲಿ, ಮಾನಸಿಕ ಸಮಸ್ಯೆ ಇವರಿಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ, ಬಡವಾಗ್ಲಿ, ಯಾರಿಗಾದ್ರೂ ಬರ್ಬೋದು, ಯಾವ್ದೇ ಹುದ್ದೆಯಲ್ಲಿರೋರ್ಗಾದ್ರು ಬರ್ಬೋದು. ಹಾಗಾಗಿ ಆ ಸಮಸ್ಯೆ ಬಂದಾಗ ನಾವು ಆ ಕಾಯಿಲೆಯಿಂದ ಪರ್ಸನ್ ನ ಗುರುತು ಹಿಡಿಯೋ ಬದಲು, ಅವ್ರ ಶಕ್ತಿ ಸಾಮರ್ಥ್ಯ, ಅವ್ರ ಕನಸುಗಳಿಂದ ಆ ವ್ಯಕ್ತಿನ ಗುರುತಿಸೋದ್ರಿಂದ ಆ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ನಾನೊಂದು ಭಾಗಿಯಾಗಿದ್ದೀನಿ ಅಂತ ಒಂದು ಶಕ್ತಿ ಬರುತ್ತೆ, ಒಂದು ಅವ್ರಿಗೂ ಕೂಡ ಒಂದು ಆ ಥಾಟ್ ಇಂದ ಒಂದು ಧೈರ್ಯ ಬರುತ್ತೆ. ಯಾರಿಗೆ ಆದ್ರೂ ಅವ್ರ ಮನಸ್ಸಿನ ಪ್ರಾಬ್ಲಮ್ಗಳನ್ನ ಹಂಚ್ಕೊಳ್ಳಿ ಕಷ್ಟ ಆಗ್ತಿದೆ ಅಂದಾಗ ಟೆಲಿಮಾನಸ್ ಒಂದು ಹೆಲ್ಪ್ ಲೈನ್ ನಂಬರ್ ಬಿಟ್ಟಿದೆ, 144 16, 24/7, 24 ಗಂಟೆ, 7 ದಿವಸ ಅಲ್ಲಿ ಕೌನ್ಸಿಲರ್ಸ್ ಕೇಳಿಸ್ಕೋತಾರೆ ಪ್ರಾಬ್ಲಮ್, ಹೆಚ್ಚಿದ್ರೆ ಅವ್ರು ಕೂಡ ರೆಫರ್ ಮಾಡ್ತಾರೆ. ಸೊ ಆ ಹೆಲ್ಪ್ ಲೈನ್ ನಂಬರ್ ಕೂಡ ನಾವು ಆದಷ್ಟು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು. ಎಲ್ಲರಿಗೂ ವಿಶ್ವ ಮಾನಸಿಕ ಆರೋಗ್ಯ ದಿನದ ಶುಭಾಶಯಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಕೇಲಿ ಜೆಎನ್ಎಂಸಿ ಮಹಾವಿದ್ಯಾಲಯದ ಸೈಕಿಯಾಟ್ರಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು

ವಹಿಸ್ತಾ ಇರುವಂತಹ ಡಾಕ್ಟರ್ ಸಮೃದ್ಧಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ಮನುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಪುಸ್ತಕದಿಂದ ಆಯ್ದ ಕೆಲವು ಭಾಗಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಶೀತಲ್ ರಾಜ್ ಪುರೋಹಿತ್ ಹಾಗೂ ಶ್ರೀಮತಿ ವೀಣಾ ಹೆಗಡೆಯವರು.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶೀತಲ್ ರಾಜ್ ಪುರೋಹಿತ್. ಇವತ್ತು ನಾನು ನಿಮ್ಮ ಮುಂದೆ ನನ್ನ ತಂದೆಯವರೇ ಬರೆದ ಪುಸ್ತಕವಾದ ದಡ್ಡನ ಮಾಡಯ್ಯ ತಂದೆ, ಬರೆದವರು ಚಿದಂಬರ್ ಇನಾಮದಾರ್, ಈ ಲಲಿತ ಪ್ರಬಂಧಗಳ ಸಂಗಮದಿಂದ ಒಂದು ಲಲಿತ ಪ್ರಬಂಧವನ್ನು ಓದುತ್ತಿದ್ದೇನೆ. ಇದರ ಹೆಸರು ಮಿರ್ಚಿ ಮಹಾತ್ಮೆ. ರಸ್ತೆ ಬದಿಯಲ್ಲಿ ಕರಿದು ಮಾರುವ ಮಿರ್ಚಿ ಭಜಿ, ವಡೆ, ಬೋಂಡಾ ಎಲ್ಲೆಂದರಲ್ಲಿ ತನ್ನ ರುಚಿ ರಸಿಕರ ನಾಲಿಗೆಯ ಮೇಲೆ ಸ್ಥಿರವಾಗಿ ಊರಿಬಿಟ್ಟಿದೆ. ಈ ಖಾರದ ಕರಿದ ತಿನಿಸುಗಳಲ್ಲಿ ಅತ್ಯಂತ ಆಕರ್ಷಕ ಬಹುಬೇಡಿಕೆಯ ತಿನಿಸು ಮಿರ್ಚಿಯೇ. ಈಗ ಮಿರ್ಚಿ ಭಜಿ ಎಂಬ ಶಬ್ದ ಸಹ ಜನಪ್ರಿಯತೆಯ ಪ್ರವಾಹದಲ್ಲಿ ಸಿಕ್ಕಿ ಮಿರ್ಚಿ ಎಂಬ ಸಂಕ್ಷಿಪ್ತ ರೂಪ ಪಡೆದಿದೆ. ಊರು ಹಳ್ಳಿ ಇರಲಿ, ಪಟ್ಟಣವಿರಲಿ, ನಗರವಿರಲಿ, ಸಾಯಂಕಾಲ 4 ಗಂಟೆ ಆಯಿತೆಂದರೆ ಸಾಕು, ಭಜಿಯದೇ ಚಟುವಟಿಕೆ. ಈಗ ಹೋಟೆಲುಗಳಲ್ಲೂ ಹಿಂದು ಬಿದ್ದಿಲ್ಲ. ಕೆಂಪಗೆ ಕಾಯ್ದ ಎಣ್ಣೆಯಲ್ಲಿ ಕಲಿಸಿಟ್ಟ ಹಿಟ್ಟಿನಲ್ಲಿ ಉದ್ದುದ್ದ ಮೆಣಸಿನಕಾಯಿ ಮುಳುಗಿಸಿ ಇಳಿಬಿಡುವುದೇ ಚೆನ್ನ. ಆಗ ಏರುವ ಕಂಪು ಊರಲ್ಲಿ ಇರುವ ಎಲ್ಲಾ ಜಿಹ್ವಾ ಚಪಲಿಗಳ ಮೂಗನ್ನು ಅಡರಿ ಅವರ ಅರಿವನ್ನು ಜಾಗೃತಗೊಳಿಸುತ್ತದೆ. ಆಫೀಸುಗಳಲ್ಲಿ ಕೆಲಸ ಮಾಡುವ ಚಪ್ಪಲಿಗಳು ಚಹದ ನೆಪ ಮಾಡಿ ಗುಂಪು ಗುಂಪಾಗಿ ಮೊದಲೇ ಮಾತನಾಡಿಕೊಂಡಂತೆ ಹೊರಬೀಳತೊಡಗುತ್ತಾರೆ. ಬಿಸಿ ಬಿಸಿ ಮಿರ್ಚಿ ಭಜಿಯ ವಾಸನೆ ಹಿಡಿದು ಹೆಜ್ಜೆ ಹಾಕುವ ಅವರು ಪುಂಗಿಯ ನಾದಕ್ಕೆ ಮರುಳಾದ ಹಾವಿನಂತೆ ಹೊರಟಿರುತ್ತಾರೆ. ತಲಾ 3-4 ಮಿರ್ಚಿ ತಿಂದು ಮೇಲೆ ಒಂದು ಕಪ್ ಖಡಕ್ ಚಹಾ ಇಳಿಸಿದಾಗ ಮದಿರಾಪಾನ ಮಾಡಿದಂತೆ ಇವರಿಗೂ ನಿಶೆ ಏರಿರುತ್ತದೆ. ಇಂದು ಮಿರ್ಚಿ ಎಷ್ಟು ಜನಪ್ರಿಯ ಎಂದರೆ ಅದು ಸಿಗದ ಸ್ಥಳವೇ ಇಲ್ಲ ಎಂದು ಹೇಳಬಹುದು. ಇಡೀ ಮಧ್ಯಾಹ್ನದ ಹೊತ್ತನ್ನು ಮಿರ್ಚಿ ಹೊತ್ತು ಎನ್ನಬಹುದು, HMT ಸಮಯ ಇದ್ದ ಹಾಗೆ. ಏಕೆಂದರೆ ಈ ಸಮಯದಲ್ಲಿ ಊರಲ್ಲಿ ಇರುವ ಎಲ್ಲಾ ಚಹಾದ ಅಂಗಡಿಗಳಲ್ಲೂ ಮಿರ್ಚಿ ಪರಿಮಳ ಮನಸ್ಸಿಗೆ ಮುದವನ್ನು ನೀಡುತ್ತಿರುತ್ತದೆ. ಆದ್ದರಿಂದ ಸಾಯಂಕಾಲ ಮಿರ್ಚಿ ಭಜಿ ಸಿಗಲಾರದ ಹಳ್ಳಿ ದಾಖಲೆಗೂ ಸಹ ಸಿಗಲಾರದು. ಇಂದು ಮಿರ್ಚಿ ಭಜಿಯ ಪ್ರಸಿದ್ಧಿ ಎಲ್ಲೆಡೆಗೆ ಹಬ್ಬಿದ್ದರೂ ಅದು ತನ್ನ ಪ್ರಾದೇಶಿಕ ವೈಶಿಷ್ಟ್ಯ ಹಾಗೂ ವೈವಿಧ್ಯತೆಯನ್ನು ಬಿಟ್ಟಿಲ್ಲ. ನಾಮಪದದ ಜೊತೆಗೆ ವಿಶೇಷಣವನ್ನು ಬಳಸುವಂತೆ ಮಿರ್ಚಿ ಭಜಿಯ ಜೊತೆಗೆ ಒಂದೊಂದು ವಿಶೇಷ ತಿಂಡಿಯನ್ನು ಹೊಂದಿಸಿ ತಿನ್ನುವ ರೂಢಿ ಇದೆ. ವಿಜಾಪುರ ಜಿಲ್ಲೆಯಲ್ಲಿ ಮಿರ್ಚಿ ಭಜಿಯ ಜೊತೆಗೆ ಒಗ್ಗರಣೆ ಎಂಬ ವಿಶೇಷಣ ಇದೆ. ಒಗ್ಗರಣೆ ಎಂದರೆ ಚೆನ್ನಾಗಿ ಒಗ್ಗರಣೆ ಹಾಕಿದ ಚುರುಮುರಿ. ಇವು ಬಹಳ ಖಾರವಾಗಿದ್ದು ಇವುಗಳ ಜೊತೆಗೆ ಎಣ್ಣೆಯಲ್ಲಿ ಹುರಿದ ಹಸಿ ಮೆಣಸಿನಕಾಯಿಗಳನ್ನು ತಿನ್ನಲು ಇಟ್ಟಿರುತ್ತಾರೆ. ಹೀಗೆ ಮಿರ್ಚಿ ಭಜಿಯ ಖಾರ, ಒಗ್ಗರಣೆ ಚುರುಮರಿಯ ಖಾರ ಮತ್ತು ಹಸಿ ಮೆಣಸಿನಕಾಯಿಯ ಖಾರ ಕೂಡಿ ಹ್ಯಾಟ್ರಿಕ್ ಆಗುತ್ತದೆ. ಇದನ್ನು ತಿನ್ನುವವರು ಖಾರ ಏನೇನು ಸಾಲದು ಎಂದೇ ತಿನ್ನುತ್ತಿರುತ್ತಾರೆ. ಬಳ್ಳಾರಿಯ ಕಡೆಗೆ ಮಿರ್ಚಿಯ ಜೊತೆ ಮಂಡಕ್ಕಿ ತಿನ್ನುವ ಪರಿಪಾಠ ಇದೆ. ಮಿರ್ಚಿ ಮಂಡಕ್ಕಿ ತಿನ್ನುವುದೆಂದರೆ ಒಂದು ಸಂಭ್ರಮದ ಕೆಲಸ.

ಭಕ್ಷ್ಯಗಳನ್ನು ತಿನ್ನುವುದರಲ್ಲಿ ಇಂದಿಗೂ ಮೇಲಾಟ ಇದ್ದೇ ಇದೆ. ಏಕೆಂದರೆ ಉಳಿದ ತಿಂಡಿಗಳನ್ನು ತಿನ್ನುವುದಕ್ಕೂ ಇದಕ್ಕೂ ಬಹಳ ಅಂತರ. ಉಳಿದೆಲ್ಲ ತಿಂಡಿಗಳು ಒಂದೇ ಪ್ಲೇಟಿಗೆ ಸಾಕೆನಿಸುವ ಬಡ ತಿಂಡಿಗಳು. ಉದಾಹರಣೆಗೆ, ಇಡ್ಲಿಗೆ ಆರ್ಡರ್ ನೀಡಿದರೆ ಒಂದು ಪ್ಲೇಟ್ ಮಾತ್ರ ಇಡ್ಲಿಯನ್ನು ತಿನ್ನುವುದು ಸೌಜನ್ಯವೆನಿಸಿದೆ. ಅದೇ ರೀತಿ ಒಂದು ಪ್ಲೇಟ್ ದೋಸೆ ತಿಂದು ಕೈ ತೊಳೆದುಕೊಳ್ಳುತ್ತೇವೆ ವಿನಃ ಯಾರೂ ದೋಸೆಯ ಮೇಲೆ ದೋಸೆ ತರಿಸಿ ತಿನ್ನುವ ಗೋಜಿಗೆ ಹೋಗುವುದಿಲ್ಲ. ಆದರೆ ಮಿರ್ಚಿ ತಿನ್ನುವುದಕ್ಕೆ ಮಾತ್ರ ಈ ಯಾವ ಇತಿ ಮಿತಿಯೂ ಇರುವುದಿಲ್ಲ. ರುಚಿ ಹತ್ತದಿದ್ದರೆ ಒಂದೇ ತಿಂದೇ ಸಾಕೆನ್ನುವರು. ರುಚಿ ಹತ್ತಿದರೆ ಮಾತ್ರ ಹಾಕು, ಇನ್ನೆರಡು, ಹೂ ಹಾ ಇನ್ನೊಂದು ಎಂದು ಒಂದು ತಿನ್ನುವುದರಲ್ಲಿ ಒಂಬತ್ತು ತಿನ್ನುತ್ತಾರೆ. ಓರಿಗೆಯ ಗೆಳೆಯರೆಲ್ಲ ಒಂದೆಡೆ ಸೇರಿ ಹರಟೆ ಹೊಡೆಯುತ್ತಿದ್ದರೆ ಆ ಹರಟೆಯ ವಿಷಯ ಎಷ್ಟೇ ಸ್ವಾರಸ್ಯವಿದ್ದರೂ ಸಹ ಆ ಹರಟೆ ಒಣಹರಟೆಯೇ ಆಗುತ್ತದೆ. ಆದರೆ ಈ ಹರಟೆಯ ಜೊತೆಗೆ ಮಿರ್ಚಿ ಭಜಿ ಇದ್ದರೆ ಆಗ ಆ ಹರಟೆಗೆ ಬರುವ ಕಳೆಯೇ ಬೇರೆ. ಆದ್ದರಿಂದಲೇ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಮಹತ್ವದ ದಾಖಲೆ ಎನಿಸಿರುವ ಕನ್ನಡ ನಾಡಿಗೆ ದರಾ ಬೇಂದ್ರೆ, ಡಾಕ್ಟರ್ ವಿಕ್ರ ಗೋಕಾಕ್, ಮುಗುಳಿ ಮೊದಲಾದ ದಿವ್ಯ ಚೇತನಗಳನ್ನು ನೀಡಿದ ಗೆಳೆಯರ ಗುಂಪು ಸಹ ತಮ್ಮ ಹರಟೆಯ ಮಧ್ಯ ಮಿರ್ಚಿ ಚುರುಮರಿಯ ಹೊಡೆತ ಹಾಕದೇ ಬಿಡುತ್ತಿರಲಿಲ್ಲ. ಆದ್ದರಿಂದಲೇ ಅಂದಿನ ದಿನಗಳಲ್ಲಿ ಅದನ್ನು ಗೆಳೆಯರ ಗುಂಪು ಎಂದು ಕರೆಯದೆ ಮಿರ್ಚಿ ಚುರುಮರಿ ಗುಂಪು ಎಂದೇ ಚೇಷ್ಟೆಯಿಂದ ಕರೆಯುತ್ತಿದ್ದರು. ನಾನು ನಮ್ಮೂರಿನಲ್ಲಿ ನಿರುದ್ಯೋಗ ಪರ್ವದಲ್ಲಿದ್ದಾಗ ಗೆಳೆಯರ ಒಂದು ದೊಡ್ಡ ಗುಂಪನ್ನೇ ಕಟ್ಟಿದ್ದೆ. ಪ್ರತಿದಿನ ಸಾಯಂಕಾಲ ನಮ್ಮ ಮುಖ್ಯ ಕೆಲಸವೆಂದರೆ ಎಂಟತ್ತು ಒಬ್ಬೆ ಮಿರ್ಚಿ ಭಜಿಗಳನ್ನು ಕಟ್ಟಿಸಿಕೊಂಡು ಜೊತೆಗೆ ನಾಲ್ಕೈದು ಸೇರು ಚುರುಮರಿ ತೆಗೆದುಕೊಂಡು ಊರ ಹೊರಗಿನ ಹಳ್ಳಕ್ಕೆ ಹೋಗಿ ಅಲ್ಲಿ ಹಳ್ಳದ ದಂಡೆಯ ಮೇಲಿನ ಉಸುಕಿನಲ್ಲಿ ಎಲ್ಲರೂ ದುಂಡಾಗಿ ಕುಳಿತು ಮಧ್ಯದಲ್ಲಿ ಈ ಖಾದ್ಯಗಳನ್ನಿಟ್ಟು ಅವುಗಳಿಗೆ ಕೈ ಹಚ್ಚಿ ಹರಟೆ ಪ್ರಾರಂಭಿಸುವುದು. ಒಬ್ಬೊಬ್ಬರೇ ಮಿರ್ಚಿ ಭಜಿಯ ಸ್ವಾಹ ಮಾಡುತ್ತಾ ಮಾತನಾಡತೊಡಗಿದಾಗ ಮಿರ್ಚಿ ಭಜಿಯಲ್ಲಿಯ ಜವಾರಿ ಮೆಣಸಿನಕಾಯಿಯ ಖಾರ ನಾಲಿಗೆಯಿಂದ ಗಂಟಲಿಗೆ ಇಳಿದು ಗಂಟಲಿನಿಂದ ಮೆಲ್ಲೆಗೆ ಮೂಗಿಗೆ ಬಂದು ಅನಂತರ ನೇರವಾಗಿ ಕಣ್ಣನ್ನು ಆಕ್ರಮಿಸಿದಾಗ ನೋಡಬೇಕು ನಮ್ಮ ಅವಸ್ಥೆ. ಕಣ್ಣಲ್ಲಿ ನೀರು, ಮೂಗಿನಲ್ಲಿ ನೀರು, ಕಣ್ಣು ಮೂಗು ತಿಕ್ಕುವುದರಲ್ಲಿ ಮಗ್ನವಾದ ಕೈಗಳು, ಖಾರಕ್ಕೆ ಸಿಕ್ಕು ತಡವರಿಸುವ ನಾಲಿಗೆ. ಹಾರ ನಮ್ಮ ಬ್ರಹ್ಮರಂಧ್ರಕ್ಕೆ ಏರಿದ ಭ್ರಮೆ ಆದಂತಾಗಿ ಸಾಮಾನ್ಯ ಹರಟೆ ವಿಷಯವು ಅಸಾಮಾನ್ಯವಾಗಿ ಸಾದಾ ಮಾತು ಸಹ ಸೊಕ್ಕಿನ ಮಾತಾದಂತಾಗಿ ಒಬ್ಬರ ತೋಳು ಒಬ್ಬರು ಹಿಡಿದು ಕೂಗಾಡುವ ಮಟ್ಟಕ್ಕೆ ನಮ್ಮ ಹರಟೆ ಹೋಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ವರ್ಣಿಸಿದ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥದಂತೆ ಎಲ್ಲರೂ ತೇಲುಗಣ್ಣು ಮೇಲುಗಣ್ಣು ಬಿಡುತ್ತಿದ್ದೆವು. ಅಸಲು ಮಿರ್ಚಿಯನ್ನು ತಿಂದವರ ನೈಜ ಸ್ವರೂಪ ಈ ರೀತಿಯೇ ಇರುತ್ತದೆ. ಹಳ್ಳಿಗಾಡು ಪ್ರದೇಶಗಳಲ್ಲಿ ಮಿರ್ಚಿ ಭಜಿಯನ್ನು ಕೊಂಡು ತಿನ್ನುವ ಗೊಡವೆಗೆ ಹೋಗುವುದಿಲ್ಲ. ಏಕೆಂದರೆ ಅದು ಅವರಿಗೆ ಬಹಳ ದುಬಾರಿ. ಮೊದಲೇ ಮಾತನಾಡಿಕೊಂಡು ಮಿರ್ಚಿ ಭಜಿ ಕಾರ್ಯಕ್ರಮವನ್ನು ಠರಾಯಿಸಿಕೊಂಡಿರುತ್ತಾರೆ. ಮುರುಕು ಕೋಣೆಯೊಂದರಲ್ಲಿ ಒಲೆ ಹೂಡಿ ಕಟ್ಟಿಗೆ ಕುಳ್ಳು ಆರಿಸಿ ತಂದು ಹಚ್ಚಿ ಬಾಣಲಿ ಇಟ್ಟು ಮಿರ್ಚಿ ಕರಿಯುವ ಮೋಜಿಗೆ ಪ್ರಾರಂಭಿಸುತ್ತಾರೆ. ಬಿಸಿ ಬಿಸಿ ಭಜಿಗಳು ಬಾಣಲೆಯಿಂದ ಭುವಿಗೆ ಬೀಳುವ ಮೊದಲೇ ಇವರ ಬಾಯ ಸೇರತೊಡಗುತ್ತವೆ. ಅನಂತರ ಅಲ್ಲಿ ತಮ್ಮ ಕಾರ್ಯಕ್ರಮದ ಯಾವ ಅವಶೇಷವೂ ಉಳಿಯದಂತೆ ಸ್ವಚ್ಛಗೊಳಿಸಿ ಮತ್ತೆ ಮಾಯವಾಗುತ್ತಾರೆ. ಪಾಪ ಹಳ್ಳಿಯ ಈ ಗೆಳೆಯರ ಗುಂಪು ತಮ್ಮ ಈ ಕಾರ್ಯಕ್ರಮವನ್ನು ಎಷ್ಟೇ ಗುಪ್ತವಾಗಿ ಇಡಲು ಯೋಚಿಸಿದರೂ ಅವರು ಅದರ ವಾಸನೆ ಹಿಡಿದ ಜನ ಜಮಾಯಿಸಿಯೇ ಬಿಟ್ಟಿರುತ್ತಾರೆ. ಮಿರ್ಚಿ ಭಜಿ ಎಲ್ಲೆಡೆಯಲ್ಲೂ ಅಷ್ಟೇ ರುಚಿಯಾಗಿ ದೊರಕುತ್ತದೆ ಎಂದು ಹೇಳುವಂತಿಲ್ಲ. ಕೆಲವೆಡೆ ಬಾಯಲ್ಲಿ ಇಟ್ಟರೆ ಕರಗುವಂತಹ ಭಜಿಗಳು ತಯಾರಾಗುತ್ತವೆ. ಅಂಥಲ್ಲಿ ಮಾತ್ರ ಬೊಗಸೆಗಟ್ಟಲೆ ಭಜಿಗಳನ್ನು ಎಲ್ಲರೂ ತಿನ್ನುತ್ತಾರೆ. ಆದರೆ ಹೆಚ್ಚಿನ ದೋಷದಿಂದಲೋ ಅಥವಾ ವಾಸನೆಯಿಂದಲೋ ಮಿರ್ಚಿಗಳು ಮುಗ್ಗು ಮುಗ್ಗಾದರೆ ಅಂಥವುಗಳನ್ನು ಹೆಚ್ಚು ತಿಂದರೆ ವೈದ್ಯರ ಸ್ನೇಹ ಕಟ್ಟಿಕೊಂಡಂತೆಯೇ. ಸಾಧಾರಣವಾಗಿ ತಿಂಡಿ ಪೋತ ಅಥವಾ ತಿನಿಸು ಬಕ್ಕ ಎಂದು ಕರೆಯಿಸಿಕೊಳ್ಳುವವರಿಗೆ ಮಿರ್ಚಿ ಪ್ರಾಣಪ್ರಿಯ. ಅವರಿಗೆ ಪ್ರತಿದಿನ ಹೆಚ್ಚಿಗೆ ತಿನ್ನುವ ಚಟ. ನನ್ನ ಪರಿಚಿತ ಶಿಕ್ಷಕರೊಬ್ಬರು ತಮ್ಮ ಸಂಬಳದ ಅರ್ಧಕ್ಕಿಂತ ಹೆಚ್ಚು ಹಣವನ್ನು ಮಿರ್ಚಿ ತಿನ್ನುವುದಕ್ಕಾಗಿಯೇ ಮೀಸಲಿಡುತ್ತಿದ್ದಾರೆ. ಅವರಿಗೆ ದಿನಕ್ಕೆ ಮೂರು ಹೊತ್ತು ಮಿರ್ಚಿ ತಿನ್ನುವ ಅಭ್ಯಾಸ. ಅವರನ್ನು ಮಿರಜ್ಕರ್ ಎಂಬ ಹೆಸರಿನಿಂದ ಕರೆಯುವುದಕ್ಕಿಂತ ಎಲ್ಲರೂ ಅವರನ್ನು ಮಿರ್ಚಿಕರ್ ಎಂದೇ ಕರೆದು ಮೋಜು ಪಡುತ್ತಿದ್ದರು. ನಮ್ಮ ಹಿರಿಯರೊಬ್ಬರು ತುಂಬಾ ತಿಂಡಿ ಪ್ರಿಯರು. ಅದರಲ್ಲೂ ಕರಿದ ತಿನಿಸುಗಳೆಂದರೆ ಇನ್ನೂ ಅಚ್ಚುಮೆಚ್ಚು. ಮಿರ್ಚಿ ಭಜಿಗಳನ್ನು ಕಂಡರೆ ಜೀವ ಬಿಡುತ್ತಿದ್ದರು. ಅವರ ಇಡೀ ವಯಸ್ಸಿನಲ್ಲಿ ದೇಹದಲ್ಲಿ ಬೊಜ್ಜಿನ ಶೇಖರಣೆ ಹೆಚ್ಚಾಗಿ ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಇತ್ಯಾದಿ ಎಲ್ಲ ತೊಂದರೆಗಳು ಕಾಣಿಸಿಕೊಂಡವು. ವೈದ್ಯರು ಅವರನ್ನು ನಿಯಮಿತವಾಗಿ ತಪಾಸಿಸಬೇಕಾಯಿತು. ಅವರಿಗೆ ಚಿಕಿತ್ಸೆ ನೀಡುವ ವೈದ್ಯರು ಅವರು ತಮ್ಮ ಈ ಎಲ್ಲಾ ತೊಂದರೆಗಳ ಪರಿಹಾರಕ್ಕಾಗಿ ಇನ್ನು ಮುಂದೆ ಹಗುರವಾದ ಆಹಾರವನ್ನೇ ತೆಗೆದುಕೊಳ್ಳಬೇಕೆಂಬ ಕಟ್ಟ
ಕಟಪ್ಪಣೆ ಮಾಡಿದರು. ಅಪರಿಮಿತ ಜೀವಹಾಚಾಪಲ್ಯದ ನಮ್ಮ ಈ ಹಿರಿಯರಿಗೆ ಇದರಿಂದ ತುಂಬಾ ಬೇಸರವಾಯಿತು. ಅಲ್ಲದೆ ಅವರ ಮನೆಯ ಜನರು ಸಹ ಇದರ ಕುರಿತಂತೆ ಬಹಳ ತಿಳಿ ಹೇಳಿದ್ದರಿಂದ ವೈದ್ಯರ ಎಲ್ಲಾ

0: ಸೂಚನೆಗಳಿಗೂ ತಲೆಯಾಡಿಸಿ ಒಪ್ಪಿಕೊಂಡರು. ಆದರೆ ಅವರ ಮನಸ್ಸಿನಲ್ಲಿ ಈ ವೈದ್ಯರನ್ನು ಹೇಗೆ ವಂಚಿಸಬೇಕೆಂಬ ವಿಚಾರವೂ ಕೊರೆಯುತ್ತಿತ್ತು. ಮರುದಿನ ಯಥಾಪ್ರಕಾರ ವೈದ್ಯರು ಅವರನ್ನು ತಪಾಸಿಸಲು ಬಂದಾಗ ಅವರು ಒಂದು ತಟ್ಟೆಯ ತುಂಬ ಮಿರ್ಚಿ ಭಜಿಗಳನ್ನು ಇಟ್ಟುಕೊಂಡು ರಾಜಾರೋಷವಾಗಿ ತಿನ್ನುತ್ತಾ ಕುಳಿತಿದ್ದರು. ಇದನ್ನು ಕಂಡು ವೈದ್ಯರು ಅವ್ವಕ್ಕಾದರು. ಅಲ್ಲದೆ ಅವರನ್ನು ತರಾಟೆಗೆ ತೆಗೆದುಕೊಂಡು, ಅಲ್ಲ ಇಷ್ಟೆಲ್ಲ ತ್ರಾಸಾಗೇದಂತ ನಾ ನಿಮಗ ಹಗುರ ಆಹಾರ ತಗೊಳ್ಳಿಕ್ಕೆ ಹೇಳೀನಿ. ನೀವು ನೋಡಿದ್ರ ಈಗ ಬುಟ್ಟಿಗಟ್ಲೆ ಮಿರ್ಚಿ ಭಜಿ ತಿನ್ಕೋತ್ ಕೂತೀರಿ. ನಿಮಗ್ ಹೆಂಗ್ ಹೇಳಬೇಕೋ ತಿಳಿವಲ್ದು ನೋಡ್ರಿ ಎಂದು ಸಿಟ್ಟಿನಿಂದ ನುಡಿದಾಗ ನಮ್ಮ ಈ ಹಿರಿಯರು ನಗುತ್ತಾ, ಅಲ್ಲ ಡಾಕ್ಟ್ರೇ, ನೀವು ನನಗ ಹಗರ್ ಆಹಾರ ತಗೊಳಿಕ್ ಹೇಳಿರೋ ಇಲ್ಲೋ, ಈಗ ನಾ ಮತ್ತ ಹಗರ್ ಆಹಾರನ ತಗೊಳಿಕ್ ಹತ್ತೀನಿ ಎಂದರು. ಆಗ ವೈದ್ಯರು ಕನಲಿ ಕೆಂಡವಾಗಿ, ಯಾರಿ ಅವ ಹೇಳಿದವ ಇದ ಹಗರ್ ಆಹಾರ ಅಂತ, ಹೇಳ್ರಿ ನೋಡೋಣ ಎಂದರು. ಅದಕ್ಕೆ ಪ್ರತಿಯಾಗಿ ಈ ವೃದ್ಧರು, ನೋಡ್ರಿ ಡಾಕ್ಟರ್, ನೀರು ಹಗರ್ ಅಂತಾರ, ಆದ್ರ ಆ ನೀರಾಗ ಎಣ್ಣೆ ತೇಲ್ತದ, ಅಂದ್ರ ನೀರಿನ್ಕಿಂತ ಎಣ್ಣೆ ಹಗರ್ ಆತಿಲ್ಲೋ, ಇನ್ ಎಣ್ಣೆಗ ಈ ಭಜಿಗಳು ತೇಲ್ತಾವ, ಅಂದಮೇಲೆ ಇವು ಇನ್ನೂ ಹಗರ ಆದಂಗಾತಿಲ್ಲೋ, ಅದಕ್ಕ ನಾ ಇವು ಅತೀ ಹಗರ್ ಆಹಾರ ಅಂತ ತಿಳಿದ ತಿನ್ಲಿಕ್ ಹತ್ತೀನಿ ಅಂದಾಗ, ಅವರ ಅತೀ ಬುದ್ಧಿವಂತಿಕೆಗೆ ಬೆರಗಾದ ವೈದ್ಯರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಇನ್ನು ಯಾವಾಗಲೂ ಮಡಿಯಲ್ಲಿರುವ ನಮ್ಮ ಶ್ಯಾಮಾಚಾರ್ಯರಿಗೆ ಚಹದ ಅಂಗಡಿ ಕನಸಿನಲ್ಲಿಯೂ ಸಹ ನಿಷಿದ್ಧ. ಆದರೆ ಮಿರ್ಚಿ ಭಜಿ ಎಂದರೆ ಮಾತ್ರ ಪಂಚಪ್ರಾಣ. ಅದಕ್ಕಾಗಿಯೇ ಅವರು ತಮ್ಮ ಆಪ್ತ ಶಿಷ್ಯ ಆನಂದನಿಂದ ಬೊಗಸೆಗಟ್ಟಲೆ ಮಿರ್ಚಿಗಳನ್ನು ಗುಟ್ಟಾಗಿ ತರಿಸಿ ಮನೆಯ ಮೇಲೆ ಉಪ್ಪರಿಗೆಯ ಮೇಲೆ ಕುಳಿತು ತಿಂದು ನೀರು ಕುಡಿದು ಕೈ ಬಾಯಿ ಸ್ವಚ್ಛವಾಗಿ ತೊಳೆದುಕೊಂಡು ಕೆಳಗಿಳಿದು ಬರುತ್ತಾರೆ. ಮಿರ್ಚಿ ಭಜಿಯ ಮಹಾತ್ಮ ಬಹಳ ದೊಡ್ಡದು. ನಾನು ಇದನ್ನು ಬರೆಯುವ ಸಮಯದಲ್ಲಿ ಸಹ ಮಿರ್ಚಿಯನ್ನು ಕರೆಯುತ್ತಿರುವ ಮಧುರ ಪರಿಮಳ ಎಲ್ಲಿಂದಲೋ ಬರುತ್ತಿದೆ. ಇದರಿಂದಾಗಿ ನಾನು ಈ ವಿಷಯವನ್ನು ಇಲ್ಲಿಗೆ ಅನಿವಾರ್ಯವಾಗಿ ಉಪಸಂಹರಿಸಿ ಮಿರ್ಚಿ ಮೆಲ್ಲಲು ಹೋಗುತ್ತಿದ್ದೇನೆ. ಅದಕ್ಕಾಗಿ ಕ್ಷಮಿಸಿ.
1: ಧನ್ಯವಾದಗಳು ವೇಣುಧ್ವನಿ, ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ನಾವು ವಿಪ್ರ ಮಹಿಳಾ ಮಂಡಳದಿಂದ ವೇಣುಧ್ವನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ.

0: ನಮಸ್ಕಾರ, ನಾನು ವೀಣಾ ಹೆಗಡೆ. ಸುರೇಶ್ ಕುಲಕರ್ಣಿ ಅವರು ಬರೆದಂತಹ ಬೇಂದ್ರೆ ಬೆಳಕು ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿ ಹಜ್ಜೋತಿ, ಇದರಲ್ಲಿ ನಮ್ಮ ಹೆಮ್ಮೆಯ ಬೇಂದ್ರೆ ಅಜ್ಜನವರ ಕೆಲವು ಪ್ರಸಂಗಗಳನ್ನು ಓದಿ ನಾನು ನಿಮಗೆ ಹೇಳಿಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಶರೀರದ ಕಣಕಣದಾಗ ಕನ್ನಡದ ಬೇಂದ್ರೆಯವರು ಒಂದು ಸಭೆಗೆ ಹೋಗುವ ಮುನ್ನ ಅನೇಕ ಆತ್ಮೀಯರು ಮತ್ತು ಪತ್ರಕರ್ತರೊಂದಿಗೆ ಕುಳಿತು ಮಾತನಾಡುತ್ತಿದ್ದರು. ಒಬ್ಬ ಪತ್ರಕರ್ತನು ಪ್ರಶ್ನಿಸಿದನು, ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೂಡಲೇ ಬೇಂದ್ರೆಯವರು, ಇಷ್ಟು ಕವನ ಬರ್ದೇನಿ, ಓದಿಲ್ಲೇನ? ನಮ್ಮ ಶರೀರದ ಕಣಕಣದಾಗ ಕನ್ನಡದ, ನಮ್ಮ ಶರೀರದ ತಲೆಯಿಂದ ಪಾದದವರೆಗೆ ಅನೇಕ ಅಂಗಾಂಗಗಳು ಕನ್ನಡದ ಕಕ್ಕಾದಿಂದ ಪ್ರಾರಂಭವಾಗುತ್ತವೆ. ತಲೆ ಮೇಲೆ ಇರೋವು ಕೂದಲ, ಇದು ಕಪಾಳ, ಕೆನ್ನೆ, ಇದು ಕಣ್ಣು, ಇದು ಕಿವಿ, ಇದು ಕತ್ತು, ಕಂಠ, ಇದು ಕೈ ಟೊಂಕ ತೋರಿಸುತ್ತಾ, ಇದು ಕಟಿ, ಇದು ಕಾಲು ಎಂದು ಒಂದೊಂದಾಗಿ ತೋರಿಸುತ್ತಾ ಹೇಳಿದರು. ನಾವು ಬಳಸುವ ಈ ವಸ್ತುಗಳನ್ನು ನೋಡ್ರಿ ಎಂದು ತೋರಿಸುತ್ತಾ, ಇದು ಕಣ್ಣು ಕಾಣಲು ಉಪಯೋಗಿಸುವುದು ಕನ್ನಡಕ, ಕೈಯಲ್ಲಿ ಹಿಡಿದದ್ದು ಕೋಲು, ಕಾಲಲ್ಲಿ ಹಾಕಿಕೊಂಡದ್ದು ಚಪ್ಪಲಿ ಅಂದಾಗ, ಅಲ್ಲಲ್ಲ ಕಾಲ್ಮರಿ, ಧರಿಸಿದ್ದು ಕೋಟು ಅಂತ ಕ್ಷಣಾರ್ಧದಲ್ಲಿ ಉತ್ತರಿಸುತ್ತಿದ್ದಂತೆ ಅವರು ಧರಿಸಿದ್ದು ಅಂಗಿ ಅಂದರು. ಅಲ್ಲ, ಅದು ಕುರ್ತಾ ಅಂತ ಬೇಂದ್ರೆಯವರು ತಿಳಿಸಿದರು. ಇನ್ನೊಬ್ಬರು ಧೋತ್ರಕ್ಕ ಅಂತ ಪ್ರಶ್ನೆ ಹಾಕುತ್ತಿದ್ದಂತೆ, ಅದು ಕಚ್ಚೆ ಪಂಜೆ ಅಂದರು. ನೆರೆದಿದ್ದವರೆಲ್ಲರಿಗೂ ಆಶ್ಚರ್ಯ, ಆನಂದ, ಮನಸಾರ ಚಪ್ಪಾಳಿ ತಟ್ಟಿದರು. ಬೇಂದ್ರೆಯವರು ಮಾತನ್ನು ಮುಂದುವರಿಸುತ್ತಾ, ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಶಿವಮೊಗ್ಗ ಕನ್ನಡ ಸಮ್ಮೇಳನದಲ್ಲಿ ವಿವರವಾಗಿ ಹೇಳೇನಿ. ಜಗದೇಳಿಗೆಯಾಗುವುದಿದೆ ಕನ್ನಡದಿಂದೆ ಎಂದು ನುಡಿದೇನೆ. ವಿಶ್ವದೊಳ ನುಡಿಯಾಗಿ ಕನ್ನಡ ಸುತಿಹನಿಲ್ಲಿ ಎಂದು ಹೇಳಿದ್ದೇನೆ. ಕನ್ನಡ ಭಾಷೆ ಬಹಳ ಸಿರಿವಂತ ಭಾಷೆ. ನಮ್ಮ ಕನ್ನಡಿಗರು ಏನ್ ಮಾಡಿದರೂ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಹಳೆಬೇಡು, ಬೇಲೂರು ಶಿಲ್ಪ ಕೆತ್ತನೆ ನೋಡ್ರಿ, ಅದ್ಭುತ. ಗೋಲ್ ಗುಮ್ಮಟ ವಿಶ್ವ ವಿಸ್ಮಯಗಳಲ್ಲಿ ಒಂದು. ಶ್ರವಣ ಬೆಳಗೋಳದ ಗುಮ್ಮಟನ ಮೂರ್ತಿ ಇಡೀ ಜಗತ್ತಿಗೆ ತ್ಯಾಗದ ಬಗ್ಗೆ ಸಂದೇಶ ಕೊಡಲು ನಿಂತ ಮಹಾಕೃತಿ. ಬಾದಾಮಿಯಲ್ಲಿಯ ಗುಹೆಗಳು, ಪಟ್ಟದ ಕಲ್ಲಿನ ಗುಡಿಗಳು ಐತಿಹಾಸಿಕ ಪ್ರಸಿದ್ಧವಾಗಿವೆ. ಹಂಪಿಯ ವಿಜಯ ವಿಠಲನ ಗುಡಿಯೊಳಗಿನ ಕಂಬಗಳು ಸಪ್ತ ಸ್ವರಗಳು ಹೊರಡುವಂತೆ ಮಾಡಿದ್ದಾರೆ. ಒಂದೇ ಎರಡೇ ಹಿಂಗ ಕರ್ನಾಟಕದವ್ರು ಏನೇ ಮಾಡಿದರೂ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಎಲ್ಲರೂ ಮಾತಿನ ಮಧ್ಯದಲ್ಲಿಯೇ ಚಪ್ಪಾಳಿ ತಟ್ಟಿದರು. ಬೇಂದ್ರೆಯವರು ಮಾತನ್ನು ಮತ್ತೂ ಮುಂದುವರೆಸಿ, ಈಗ ನಮ್ಮ ಕರ್ನಾಟಕರು ನಿದ್ದೆ ಮಾಡ್ತಾ ಇದ್ದಾರೆ, ಅದು ದೊಡ್ಡ ಪ್ರಮಾಣದಾಗ ನಡೆದದ್ದು. ಕರ್ನಾಟಕರು ಎಚ್ಚರಾಗಬೇಕಾಗಿದೆ. ಹಿಂದಿನವರನ್ನು ನೆನೆಸುತ್ತಾ ಮುಂದಿನ ಕಾರ್ಯ ನಡೆದರೆ ಕನ್ನಡಿಗರಿಂದ ಜಗದೇಳಿಗೆಯಾಗುವುದರಲ್ಲಿ ಸಂಶಯವಿಲ್ಲ. ಕನ್ನಡ ಕಂದನಿಗೆ ನಾನು ಹೇಳಿದ್ದು, ಕೇಳಿ ನುಡಿ ಕಂಡು ನಡೆ, ಓ ಕನ್ನಡದ ಕಂದ ಇದು ಬಾಳ ಅಂದ. ಕೇಳಿ ನುಡಿ ಶ್ರುತಿಯ ಹಿಡಿ, ಕಂಡು ನಡೆ ದರ್ಶನದೆಡೆ, ಶ್ರುತಿ ದರ್ಶನ ಸಮ್ಮತ, ಇದು ಕನ್ನಡ ಒಮ್ಮತ. ಹೀಗೆ ಅವರು ಹೇಳುತ್ತಿದ್ದಂತೆ ಕಾರ್ಯಕ್ರಮದ ಸಂಘಟಕರು ಮನೆಯೊಳಗೆ ಬಂದರು. ಬೇಂದ್ರೆಯವರು ತಮ್ಮ ತಾಯಿ ಮತ್ತು ಅಜ್ಜಿಗೆ ಆಧ್ಯಾತ್ಮಿಕ ಮಹಾಪುರುಷರ ಬಗ್ಗೆ ಓದಿ ಹೇಳಲು ಮನೆಯಲ್ಲಿಯೇ ಮರಾಠಿ ಕಲಿತಿದ್ದರು. ಶಾಲೆಗೆ ಹೋಗಲಿಕ್ಕೆ ಕಲಿತದ್ದು ಕನ್ನಡ, ಬಿಎದಲ್ಲಿ ಓದಿದ್ದು ಇಂಗ್ಲಿಷ್ ಮತ್ತು ಸಂಸ್ಕೃತ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಎಂಎಂ ಕಲಿಯುವಾಗ ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು. ಆಗ ಕನ್ನಡದ ಒಂದು ಪುಸ್ತಕವು ಬೇಂದ್ರೆಯವರದೇ ಇದ್ದಿತ್ತು. 12 ವರ್ಷ ಸೋಲಾಪುರದಲ್ಲಿ ಕಾಲೇಜ್ನಲ್ಲಿ ಕನ್ನಡ ವಿಷಯದ ಮುಖ್ಯಸ್ಥರಾಗಿ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಕಲಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದರು. ನಮ್ಮ ದುಃಖ ಇನ್ನು ಯಾರ ಮುಂದೆ ಹೇಳೋಣ? ಬೇಂದ್ರೆಯವರು ತೀರಿಕೊಂಡ ಮೊದಲನೇ ಜಯಂತಿ ಉತ್ಸವವನ್ನು ಆಚರಿಸುವ ಸಿದ್ಧತೆಗಳು ನಡೆದಿದ್ದವು. ಸುಪ್ರಸಿದ್ಧ ಸಾಹಿತಿಗಳು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಗಂಗೂಬಾಯಿ ಹಾನಗಲ್ ಮುಂತಾದ ಮಹಾನ್ ಗಾಯಕರು ಬರುವರಿದ್ದರು. ಗ್ರಂಥ ಬಿಡುಗಡೆ, ಸಿಡಿ ಬಿಡುಗಡೆ, ಬೇಂದ್ರೆ ನಿಕಟವರ್ತಿಗಳ ಸವಿ ನೆನಪುಗಳ ಕಾರ್ಯಕ್ರಮಗಳನ್ನು ಬೇಂದ್ರೆಯವರ ವಾಸದ ಮನೆ ಶ್ರೀಮಾತಾದಲ್ಲಿ ಅಂಬಿಕಾತನೆಯ ದತ್ತ ವೇದಿಕೆ ಭರದಿಂದ ತಯಾರಿ ನಡೆಸಿದ್ದರು. ಅಂದು ಬೆಳಿಗ್ಗೆ ಮನೆಯ ಅಂಗಳದಲ್ಲಿ ಪೆಂಡಾಲ್ ಎಲ್ಲೆಲ್ಲಿ ಹಾಕಬೇಕು, ಸಭೆ ನಡೆಯುವ ಸ್ಥಳ ಮುಂತಾದವುಗಳನ್ನು ಗುರುತಿಸಿ ಬಾಳಣ್ಣ ಡಾಕ್ಟರ್ ವಾಮನ್ ಬೇಂದ್ರೆಯವರು, ಶ್ರೀ ಪಿ ಆರ್ ಭಾಗವತ್, ಪ್ರೊಫೆಸರ್ ಕೆ ಎಸ್ ಶರ್ಮಾ ಮುಂತಾದವರೊಂದಿಗೆ ನಾನು ಕಾರ್ಯವನ್ನು ಮಾಡುತ್ತಿದ್ದೆನು. ಆಗ ಒಬ್ಬ ಭಿಕ್ಷುಕ ಗೇಟಿನ ಹತ್ತಿರ ನಿಂತು ಅಜ್ಜಾರ ಎಂದು ಕೂಗಿದ. ಬಾಳಣ್ಣ ಅವನಿಗೆ ನಿಲ್ಲರನ್ನು ಸೂಚಿಸಿ ಮನೆಯ ಒಳಗೆ ಹೋಗಿ ಒಂದಿಷ್ಟು ಹಣ ಮತ್ತು ಸಿಹಿಯ ಪ್ಯಾಕೆಟ್ ಅನ್ನು ತಂದುಕೊಟ್ಟರು. ಭಿಕ್ಷುಕ, ಅಜ್ಜಾರು ಇಲ್ಲೇನ್ರಿ? ಇಲ್ಲ ಅಂದರು ಬಾಳಣ್ಣ. ಎಲ್ಲಿಗೆ ಹೋಗ್ಯಾರಿ ಎಂದು ಅರಿಯದೆ ಕೇಳಿದ ಭಿಕ್ಷುಕ. ಅಲ್ಲಿಯೇ ನಿಂತಿದ್ದ ಭಾಗವತ್ ಮಾಸ್ತರು ಅವರು ತೀರಿಕೊಂಡರು ಅಂತಂದರು. ಕೂಡಲೇ ಭಿಕ್ಷುಕ ಸಮೀಪದಲ್ಲಿದ್ದ ಕಟ್ಟೆ ಹಿಡಿದು ಮುಗಿಲನ್ನು ನೋಡುತ್ತಾ, ನಮ್ಮ ದುಃಖ ಕೇಳೋ ಅಜ್ಜಾರು ಹೋದ ಮ್ಯಾಲೆ ಇನ್ನು ನಮ್ಮ ದುಃಖ ಯಾರ ಮುಂದೆ ಹೇಳೋಣ ಅಂತ ಕುಸಿದು ಕಟ್ಟೆ ಮೇಲೆ ಕುಳಿತನು. ಅಣ್ಣಾರ ಇಲ್ಲೋಟು ಕುಂತು ಹೋಗ್ತೇನ್ರಿ ಅಂದ. ಬಾಳಣ್ಣ ಆತು ಅಂದರು. ಒಂದು ನಿಮಿಷ ನಿಂತು ಅವನ ಕಣ್ಣೀರು ನೋಡಿ ಮೌನವಾದರು. ಈ ದೃಶ್ಯವನ್ನು ಕಂಡ ನನಗೆ ನಿಂತಲ್ಲಿಯೇ ಕಣ್ತುಂಬಿ ಬಂದವು. ದುಃಖ ಸೂಚನೆ ಹ್ಯಾಂಗ್ ಇರ್ತದ ಎಂಬುದು ಆಗ ತಿಳಿತು. ಅದಕ್ಕೂ ಮೊದಲು 26 ಅಕ್ಟೋಬರ್ ಅನೇಕ ಕಡೆಗಳಲ್ಲಿ ನೂರಾರು ದುಃಖ ಸೂಚಕ ಸಭೆಗಳು ನಡೆದಿದ್ದವು. ಮಾಧ್ಯಮಗಳಿಂದ ಕೇಳಿದ್ದೆವು, ಅವರನ್ನು ಕುರಿತು ಹಾಡಿ ಹೊಗಳಿ ಗೌರವ ಸೂಚಿಸಿದ್ದನ್ನು ಕಂಡಿದ್ದೆ. ಆದರೆ ಈ ಭಿಕ್ಷುಕನ ಪ್ರತಿಕ್ರಿಯೆ ಅನುಭವಾತೀತ, ಶಬ್ದಾತೀತ. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ವಿಶ್ವದೊಳನುಡಿಯಾಗಿ ಕನ್ನಡ ನಡೆಸುತ್ತಿಹ ಅಂಬಿಕಾ ತನಯ ನೀವನು. ಬಸ್ಸಿನಲ್ಲಿ ಸನ್ಮಾನ. ಅಂದು ಗದಗಿನಲ್ಲಿ ನನ್ನ ಮಾಡೆಲಿಂಗ್ ಡಿಪ್ಲೊಮಾ ಪರೀಕ್ಷೆಯ ಕೊನೆಯ ದಿವಸ. ನಡುವಿನ ಬಿಡುವಿನಲ್ಲಿ ಪಾಳಣ್ಣ ವಿಜಯ ಕಲಾ ಮಂದಿರಕ್ಕೆ ನನ್ನನ್ನು ಭೇಟಿಯಾಗಲು ಬಂದರು. ಅಣ್ಣ ಬೇಂದ್ರೆಯವರು ಗದುಗಿಗೆ ಬಂದಾರ. ನಾಳೆ ಅವರಿಗೆ ಗದುಗಿನಲ್ಲಿ ಸಾಯಂಕಾಲ ಸಾರ್ವಜನಿಕ ಸನ್ಮಾನ ಇಟ್ಕೊಂಡಾರ. ಇವತ್ತ ಡಾಕ್ಟರ್ ಉಮ್ಮಚ್ಚಿಗೆಯವರ ಮನೆಯಲ್ಲಿ ಇದ್ದಾರೆ. ನಿನಗ ಸಾಯಂಕಾಲ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ಯಾರ. ನಿನಗ ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಹೇಳು ಅಂದರು. ನಾನು ಡಾಕ್ಟರ್ ಉಮ್ಮಚ್ಚಿಗೆಯವರ ಮನೆಗೆ 6 ಗಂಟೆಗೆ ಹೋಗೋದಾಗಿ ಒಪ್ಪಿಕೊಂಡೆನು. ಆಗ ಬಾಳಣ್ಣ ಹೇಳಿದರು, ನಾನು ಧಾರವಾಡಕ್ಕೆ ಹೋಗ್ತೇನೆ, ನೀವು ಕಾರ್ಯಕ್ರಮ ಮುಗಿಸಿಕೊಂಡು ಬರ್ರಿ. ಆಯ್ತು ಎಂದು ಹೇಳಿ ಬಾಳಣ್ಣ ಅವರನ್ನು ಬೀಳ್ಕೊಟ್ಟೆ. ಸಾಯಂಕಾಲ ಪರೀಕ್ಷೆ ಮುಗಿಸಿಕೊಂಡು ಡಾಕ್ಟರ್ ಉಮ್ಮಚ್ಚಿಗೆಯವರ ಮನೆಗೆ ಹೋದೆ. ಉಮ್ಮಚ್ಚಿಗೆಯವರು ಪಾಂಡಿಚೇರಿಗೆ ಹೋಗಿದ್ದರು. ಪಾಪುಳಿ ಡಾಕ್ಟರ್ ಮನೆಯಲ್ಲಿದ್ದವರು ನನಗೆ ಅವಲಕ್ಕಿ ಚಹಾ ಕೊಟ್ಟರು. ನಾನು ತೆಗೆದುಕೊಳ್ಳುತ್ತಿದ್ದಾಗ ಬೇಂದ್ರೆಯವರು, ನಾಳೆ ಮುಂಜಾನೆ ಬೆಳದಡಿಯೇ ನನ್ನ ಗುರುಗಳ ದರ್ಶನಕ್ಕೆ ಹೋಗಿ ಬರೋಣ ಅಂದರು. ಆಯ್ತು ಎಂದು ವಿಚಾರ ಮಾಡುತ್ತಿದ್ದಂತೆ, ಏನ್ ವಿಚಾರ ಮಾಡ್ತೀ? ಇಲ್ಲ, ಟ್ಯಾಕ್ಸಿ ಹೇಳಿ ಬರಲು ಅಥವಾ ಕಾರ್ಯಕ್ರಮ ಏರ್ಪಡಿಸಿದವರಿಗೆ ಹೇಳೋದು ಅಂತ ವಿಚಾರ ಮಾಡುತ್ತಿದ್ದೇನೆ ಅಂದೆ. ಅದಕ್ಕೆ ಅವರು ಕೂಡಲೇ ಹೇಳಿದರು, ನಾನು ನನ್ನ ಗುರುಗಳಾದ ಬ್ರಹ್ಮ ಚೈತನ್ಯರ ದರ್ಶನಕ್ಕೆ ಹೊಂಟೇನಿ, ಅಲ್ಲೇ ನನ್ನ ದೊಡ್ಡಸ್ಥಾನ ತೋರಿಸೋದು ಬೇಡ, ಬೆಳದಡಿಗೆ ಹೋಗ್ಲಿಕ್ಕೆ ಸರ್ಕಾರಿ ಬಸ್ ಇಲ್ಲೇನು ಎಂದು ಕೇಳಿದರು. ಬೆಳಗ್ಗೆ 8:15 ಒಂದು ಬಸ್ ಇದೆ, ಅದು ಶಿರಹಟ್ಟಿ ಬೆಳದಡಿ ವೆಂಕಟಾಪುರ ಮತ್ತು ಸರಟೂರು ಮೇಲಿಂದ ಹೋಗ್ತದೆ ಎಂದು ಉತ್ತರಿಸಿದೆ. ಸರಿ ಆಯ್ತು, ಅದಕ್ಕೆ ಹೋಗೋಣ. ನಾನು ಎಷ್ಟು ಹೊತ್ತಿಗೆ ಬಸ್ ಸ್ಟ್ಯಾಂಡ್ಗೆ ಬರಲಿ ಅಂದರು. ನಾನು ಇಲ್ಲಿಗೆ ಒಂದು ಟಾಂಗ ತರ್ತೇನೆ, ಅಲ್ಲಿಂದ ಕರ್ಕೊಂಡು ಹೋಗ್ತೇನೆ ಅಂದ. ಆಯ್ತು, ಅಲ್ಲಿಯೇ ಉಪಹಾರ ಮುಗಿಸ್ಕೊಂಡು ಹೋಗೋಣ ಅಂದರು. ಮರುದಿವಸ ಸರಿಯಾಗಿ 7 ಗಂಟೆಗೆ ಟಾಂಗ ತೆಗೆದುಕೊಂಡು ಉಪ್ಪಚ್ಚಿಗೆಯವರ ಮನೆಗೆ ಹೋದೆನು. ಉಪಹಾರ ಮುಗಿಸಿ 8 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಬಂದೆವು. ಶಿರಹಟ್ಟಿ ಬಸ್ಸು ಸಿದ್ಧವಾಗಿತ್ತು. ಅದನ್ನು ಹತ್ತಿ ಮೊದಲನೇ 2 ಸೀಟಿಗೆ ಕುಳಿತೆವು. ಬೀಂಡ್ರೆಯವರು ನನ್ನೊಂದಿಗೆ ಮಾತನಾಡುತ್ತಿದ್ದರು. ಜನರು ಬಸ್ಸು ಹತ್ತುತ್ತಲೇ, ಇವತ್ತು ಬಸ್ಸು ಟೈಮ್ ಶೀರ್ ಹಚ್ಚಾನ್, ಅವರು ಬೇಂದ್ರೆಯವರಲ್ಲ. ಅವರು ಇದ್ದದನ್ನು ನೋಡಿ ಕೆಲವರು ಆಶ್ಚರ್ಯಪಟ್ಟರು. ಅವರನ್ನು ನೋಡಿದ ಇನ್ನು ಕೆಲವರು ಕುತೂಹಲದಿಂದ ನೋಡುತ್ತಾ, ಅವರು ಯಾಕೆ ಈ ಬಸ್ಸಿಗೆ ಬಂದಾರ ಎಂತ ಬಿಸಿಗೊಟ್ಟುತ್ತಿದ್ದರು. ಬಸ್ಸು ನಿಧಾನವಾಗಿ ಜನರಿಂದ ತುಂಬುತ್ತಿತ್ತು. ಎಲ್ಲರಿಗೂ ಟಿಕೆಟ್ ಕೊಡಲು ಕಂಡಕ್ಟರ್ ಬಂದ. ನಾನು 2 ಟಿಕೆಟ್ ತೆಗೆದುಕೊಂಡೆ. ಕಂಡಕ್ಟರ್ ಎಲ್ಲರಿಗೂ ಬೇಗ ಬೇಗ ಟಿಕೆಟ್ ಕೊಟ್ಟು ಕೆಳಗೆ ಇಳಿದು ಹೋದ. 8:15 ಬಿಡುವ ಬಸ್ಸು 10 ನಿಮಿಷ ತಡ ಮಾಡಿ ಬಿಟ್ಟಿತ್ತು. ಮುಳುಗುನ್ನಾಕ ದಾಟಿದ ಮೇಲೆ ಮುಂದೆ ಬೆಳದಡಿಗೆ ಹೋಗುವ ತಿರುವಿಗೆ ಕಂಡಕ್ಟರ್ ಬಸ್ ಅನ್ನು ನಿಲ್ಲಿಸಿದ. ಅಲ್ಲಿ ಇಳಿಯೋರು ಯಾರೂ ಇರಲಿಲ್ಲ. ಆತ ನಮ್ಮಿದ್ದಲಿಗೆ ಬಂದು ಬೇಂದ್ರೆಯವರಿಗೆ ನಮಸ್ಕರಿಸಿದ. ಬಸ್ಸಿನಲ್ಲಿದ್ದ ಜನರಿಗೆ ಹೇಳಿದ, ಇವತ್ತ ನಮ್ಮೆಲ್ಲರ ಪುಣ್ಯ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ವರಕವಿ ಬೇಂದ್ರೆಯವರು ನಮ್ಮ ಬಸ್ಸಿನಲ್ಲಿ ನಮ್ಮೊಂದಿಗೆ ಪ್ರವಾಸ ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಬೇಡಿಕೋತೇನೆ, ಕೆಲವು ನಿಮಿಷ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ. ಎಲ್ಲರೂ ಆಶ್ಚರ್ಯಚಕಿತರಾಗಿ ಅನಂತದಿಂದ ಚಪ್ಪಾಳೆ ತಟ್ಟಿದರು. ಹಿಂದೆ ಕುಳಿತವರು ಎದ್ದು ನಿಂತು ನೋಡಿದರು. ಆಗ ಬೇಂದ್ರೆಯವರು ಹೇಳಿದರು, ಕೆಲವು ನಿಮಿಷ ಯಾಕೆ ಬೇಂದ್ರೆ, ತಾಸುಗಟ್ಟಲೆ ಮಾತಾಡಬಹುದು, ಆದ್ರೆ ಮುಂದೆ ಊರಿಗೆ ಹೋಗುವವರಿಗೆ ಅಡಚಣೆ ಆಗಬಾರದು ಎಂದಾಗ, ಒಮ್ಮೊಮ್ಮೆ ಬಸ್ಸು ಬಿಡ್ಲಿಕ್ಕೆ ತಾಸುಗಟ್ಟಲೆ ತಡ ಮಾಡ್ತಾರೆ, ಇವತ್ತು ನಿಮ್ಮ ಮಾತು ಕೇಳುವ ಸೌಭಾಗ್ಯ ನಮಗೆ ಸಿಕ್ಕದ, ದಯಮಾಡಿ ಮಾತಾಡಬೇಕು ಎಂದು ಒಬ್ಬರು ಎದ್ದು ನಿಂತು ವಿನಂತಿಸಿಕೊಂಡರು. ಎಲ್ಲರ ಕೋರಿಕೆಯ ಮೇರೆಗೆ ಬೇಂದ್ರೆಯವರು ಅಂತಃಕರಣದ ಬಗ್ಗೆ 10 ನಿಮಿಷ ಮಾತನಾಡಿದರು. ತಾಯಿಯ ಅಂತಃಕರಣದಿಂದ ಮಗು ಬೆಳೀತದೆ. ಅಂತಃಕರಣ ಅನ್ನೋದು ಮೈ ಮೇಲೆ ವಸ್ತ್ರ ಒಡವೆ ಹಾಕಿಕೊಂಡು ತೋರಿಸುವಂತ ವಸ್ತು ಅಲ್ಲ. ಕಾಣದ ಅಂತಃಕರಣದಿಂದ ಪರಸ್ಪರ ಮನಸ್ಸನ್ನು ತಿಳಿಯಬಹುದು. ತಿಳಿದು ಬದುಕುವುದೇ ಬಾಳು. ತಿಳುವಳಿಕೆ ಇಲ್ಲದ ಬಾಳು ಹಾಳು. ಪದ ಬರೀಲಿಕ್ಕೂ ಒಳಗ ಅಂತಃಕರಣ ಬೇಕು. ಅಂತಃಕರಣ ಇದ್ರ ಪದ ಬರಲಿಕ್ಕೆ ಹದ ಬರ್ತದೆ ಮುಂತಾಗಿ ಹೇಳಿ ಮುಗಿಸಿ, ಆತು ಇನ್ನು ಬಸ್ ಬೀಡ್ರಿ ಅಂದರು. ಆಗ ಕಂಡಕ್ಟರ್ ಡ್ರೈವರ್ನ ಕರೆದ. ಅವರಿಬ್ಬರು ಕೂಡಿ ಬೇಂದ್ರೆಯವರಿಗೆ ಶಾಲು, ಹೂವಿನ ಹಾರ, ಫಲ, ಗಂಧದ ಗಣಪತಿಯನ್ನು ಗದಗ ಬಸ್ ಸ್ಟ್ಯಾಂಡ್ ಹತ್ತಿರದ ಪೇಟೆಯನ್ನು ತಂದಿದ್ದರು. ಬೇಂದ್ರೆಯವರಿಗೆ ಹೂವಿನ ಹಾರವನ್ನು ಹಾಕಿದರು. ಬೇಂದ್ರೆಯವರು, ಇದು ಬೆಳದಡಿ ಗುರು ಬ್ರಹ್ಮಾನಂದರು ಕವಿ ಅಂಬಿಕಾತನಿದತ್ತನೇ ಕಳಿಸಿದ ಆಶೀರ್ವಾದ ಎಂದು ಅದನ್ನು ಸ್ವೀಕರಿಸಿದರು. ಈ ಫಲ ಶ್ರೋತೃಗಳಾಗಿ ಕೇಳಿದ ನಮಗೆ ಕಳಿಸಿದ ಪ್ರಸಾದವನ್ನು ಎಲ್ಲರಿಗೂ ಕೊಡಿರಿ ಎಂದರು. ಶಾಲು ಹೊದಿಸಲು ಹೋದಾಗ ತಡೆದು, ಇವರು ವೃತ್ತಿಯಿಂದ ಕಂಡಕ್ಟರ್ ಇದ್ದಾರೆ, ಆದರೆ ಮನದಲ್ಲಿ ಅಂತಃಕರಣ ತುಂಬಿದೆ. ಇಂಥವರ ಅಂತಃಕರಣದಿಂದ ಕವಿಗಳು, ಕಲಾವಿದರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಮುಂತಾದವರು ಸಮಾಜದಲ್ಲಿ ಗುರುತರಿಸಲ್ಪಡ್ತಾರೆ. ಹಾಗೆ ಗುರುತಿಸಿದ ಅವರ ಅಂತಃಕರಣಕ್ಕೆ ನಿಮ್ಮೆಲ್ಲರ ಪರವಾಗಿ ಸತ್ಕರಿಸುವೆ ಎಂದು ಶಾಲನ್ನು ಕಂಡಕ್ಟರ್ಗೆ ಹೊದಿಸಿದರು. ಎಲ್ಲರ ಕಣ್ಣಲ್ಲಿ ಅನಂತ ಬಾಷ್ಪಗಳು ಹರಿಯುತ್ತಿದ್ದಂತೆ ಕರ್ತನಾಡಗಳಾದವು. ನಂತರ ಕಾಣಿಕೆಯಾಗಿ ತಂದ ಗಣಪತಿ ಮೂರ್ತಿಯನ್ನು ಡ್ರೈವರ್ನಿಗೆ ಕರೆದುಕೊಡುತ್ತಾ, ಈ ಕಾಣಿಕೆ ನಿನಗೆ, ಇದನ್ನು ನೀನು ಮನೆಯಲ್ಲಿ ಇಡು, ನೀನು ಕೆಲಸಕ್ಕೆ ಬರುವಾಗ ಇದಕ್ಕೆ ಕೈ ಮುಗಿದು ಸಮಾಧಾನದಿಂದ ಬಾ. ಬಸ್ಸಿನಲ್ಲಿ ಸ್ಟೇರಿಂಗ್ ಹಿಡಿದಾಗ ದೇವರ ಪಾದವನ್ನು ಹಿಡಿದಿದ್ದೇನೆ ಅಂತ ಭಾವಿಸು, ಅದರಿಂದ ನಿನಗಷ್ಟೇ ಅಲ್ಲ ಕುಳಿತವರಿಗೂ ಸುಖವಾಗುತ್ತದೆ ಎಂದು ಹೇಳಿದರು. ಮುಂದೊಮ್ಮೆ ಡ್ರೈವರ್ನಿಗೆ ಉತ್ತಮ ಡ್ರೈವರ್ ಎಂದು KSRTC ಅವರ ಪ್ರಶಸ್ತಿ ದೊರೆತಾಗ ಬೇಂದ್ರೆಯವರನ್ನು ಬಂದು ಭೇಟಿಯಾದನು. ವರಕವಿ ಬೇಂದ್ರೆಯವರ ಬಗ್ಗೆ ಹೇಳುವಾಗ ಬಹಳ ಮನಸ್ಸಿಗೆ ಖುಷಿ ಆಗ್ತದ, ಹೆಮ್ಮೆ ಆಗ್ತದ, ಮತ್ತು ಮನಸ್ಸು ತುಂಬಿ ಬರ್ತದ ಇಂಥ ಒಳ್ಳೆ ಅವಕಾಶ ಕೊಟ್ಟಕ್ಕೆ. ಬೇಂಡು ಧ್ವನಿಗೆ ಹಾಗೂ ವಿಪ್ರ ಮಹಿಳಾ ಮುಂಡಾಳ್ಕೆ ನನ್ನ ಮನಪೂರ್ವಕ ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಪುಸ್ತಕದ ಆಯ್ದ ಕೆಲವು ಭಾಗಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದವರು ಶ್ರೀಮತಿ ಶೀತಲ್ ರಾಜಪುರೋಹಿತ್ ಹಾಗೂ ಶ್ರೀಮತಿ ವೀಣಾ ಹೆಗಡೆಯವರು. ಮತ್ತೊಂದು ಮಹಿಳಾ ವೇದಿಕೆ ಕಾರ್ಯಕ್ರಮದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಣಧ್ವನಿ 90.4 FM. ನಮಸ್ಕಾರ.

0: 90.4 FM वेणुधुनी के एल ई कंसू पे आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुधुनी 90.4 FM के एल ई कंसू।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: नमस्कार, आप सुन रहे वरुण धोनी 90.4 FM KLE कनसू। विश्व मानसिक स्वास्थ्य दिवस पे आज एक विशेष प्रोग्राम सुनने जा रहे हैं, जिसमें हिस्सा लिया है सानिका, प्रियंका और दीपिका ने, जो कि केली सोसाइटी लिंगराज कॉलेज की BA थर्ड सेमेस्टर की छात्रा है। आज हम उनसे सुनेंगे विश्व मानसिक स्वास्थ्य दिवस पर। श्रोताओं, हर साल 10 अक्टूबर को विश्व मानसिक स्वास्थ्य दिवस मनाया जाता है। इस दिन को मनाने का मुख्य उद्देश्य लोगों को मानसिक स्वास्थ्य के प्रति जागरूक करना और मानसिक समस्याओं से जुड़कर भेदभाव और गलत धारणाओं को दूर करना है। जिस तरह हम अपने शारीरिक स्वास्थ्य का ध्यान रखते हैं, उसी तरह अपने मन का और भावनाओं का ध्यान रखना भी उतना ही जरूरी है। आज की भागदौड़ भरी जिंदगी में तनाव, चिंता, अकेलापन और भावनात्मक परेशानियां आज आम होती जा रही है। ऐसे में अपने मन की बात किसी भरोसेमंद व्यक्ति से साझा करना और जरूरत पड़ने पर विशेष तज्ञों की मदद लेना बेहद जरूरी है। याद रखिए, स्वस्थ मन ही सुखी जीवन की पहचान है। मानसिक स्वास्थ्य का ध्यान रखना हर इंसान का अधिकार है। तो आइए आज के इस विशेष कार्यक्रम के माध्यम से मानसिक स्वास्थ्य के महत्व को समझें, अपने मन की सुने और दूसरों की भावनाओं को भी समझने का प्रयास करें। इसी सकारात्मक संदेश के साथ आइए शुरू करते आज का शो। आप सुन रहे वेणु धोनी 90.4 FM KLE कनसु।
1: ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ ಸೋನಾರ್. ನಾನು ಕೇಳಿ ಲಿಂಗರಾಜ್ ಕಾಲೇಜ್ ಮಹಾವಿದ್ಯಾಲಯದಲ್ಲಿ BA ಥರ್ಡ್ ಸೆಮ್ನಲ್ಲಿ ಓದುತ್ತಿದ್ದೇನೆ. ಇದು ನಮ್ಮೆಲ್ಲರ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದ ವಿಷಯ ಅದೇ ಮಾನಸಿಕ ಆರೋಗ್ಯ ಅಥವಾ ಮನಸ್ಸಿನ ಆರೋಗ್ಯ. ನಮಗೆ ಜ್ವರ ಬಂದರೆ, ಕೈಕಾಲು ನೋವು ಆದರೆ ತಕ್ಷಣ ಮನೆಯಲ್ಲಿ ಹೇಳ್ತೀವಿ, ಡಾಕ್ಟರ್ ಹತ್ತಿರ ಹೋಗ್ತೀವಿ. ಆದರೆ ಅದೇ ಮನಸ್ಸಿಗೆ ಬೇಸರ ಆದಾಗ, ತುಂಬಾ ಟೆನ್ಷನ್ ಆದಾಗ ಯಾರು ಹತ್ತಿರನೂ ಹೇಳದೆ ಒಳಗೊಳಗೆ ಕೊರಕ್ತೀವಿ. ಯಾರಾದರೂ ಹೇಗಿದ್ದೀರಾ ಅಂತ ಕೇಳಿದರೆ ಒಳಗಡೆ ಎಷ್ಟೇ ಸಂಕಟ ಇದ್ರೂ ಮುಖದ ಮೇಲೆ ಸುಳ್ಳು ನಗು ಇಟ್ಕೊಂಡು ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತೀವಿ. ದೈಹಿಕ ಕಾಯಿಲೆ ಬರೋ ತರಾನೇ ನಮ್ಮ ಮನಸ್ಸಿಗೂ ಕಾಯಿಲೆ ಬರಬಹುದು. ಪ್ರತಿದಿನ ಪೇಪರ್ ಅಥವಾ ನ್ಯೂಸ್ ನೋಡಿದರೆ ನಮಗೆ ಬೇಸರವಾಗುತ್ತದೆ. ಎಷ್ಟೋ ಜನ ಯುವಕರು, ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಕಾರಣಕ್ಕೆ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೆ ವಿದ್ಯಾರ್ಥಿ ಆತ್ಮಹತ್ಯೆ, ಪ್ರೀತಿ ವೈಫಲ್ಯಕ್ಕೆ ಯುವಕರ ಸಾವು, ಅಥವಾ ಕೆಲಸದ ಒತ್ತಡ ತಡೆಯಲು ಆಗದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ನಾವು ದಿನ ಜಿಮ್ಗೆ ಹೋಗ್ತೀವಿ, ಡಯಟ್ ಮಾಡುತ್ತೀವಿ, ನಮ್ಮ ಬಾಡಿ ಫಿಟ್ ಆಗಿ ಇಟ್ಟುಕೊಳ್ಳಲು ಏನೆಲ್ಲ ಮಾಡುತ್ತೀವಿ. ಆದರೆ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಎಷ್ಟೇ ಟೈಮ್ ಕೊಡ್ತೀವಿ? ಈ ಪ್ರಶ್ನೆಯನ್ನು ನಾವೆಲ್ಲರೂ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ. ಮಾನಸಿಕ ಆರೋಗ್ಯ ಎಂದರೇನು? ಬಹಳ ಜನ ಅನ್ಕೊಂಡಿದ್ದಾರೆ ಮಾನಸಿಕ ಆರೋಗ್ಯ ಬರೀ ಹುಚ್ಚು ಹಿಡಿಯುವುದು ಅಂತ. ಆದರೆ ಅದು ತಪ್ಪು ಕಲ್ಪನೆ. ನಾವು ದಿನನಿತ್ಯ ಹೇಗೆ ಯೋಚನೆ ಮಾಡುತ್ತೀವಿ, ನಮ್ಮ ಸಿಟ್ಟು, ಬೇಸರ, ಖುಷಿ ಹೇಗೆ ಹ್ಯಾಂಡಲ್ ಮಾಡುತ್ತೀವಿ, ಮತ್ತು ನಮ್ಮ ಲೈಫ್ನಲ್ಲಿ ಬರೋ ಕಷ್ಟಗಳನ್ನು ಹೇಗೆ ಎದುರಿಸುತ್ತೀವಿ ಅನ್ನೋದೇ ಮಾನಸಿಕ ಆರೋಗ್ಯ. ಮನಸ್ಸು ಚೆನ್ನಾಗಿದ್ದರೆ ಮಾತ್ರ ನಾವು ಯಾವುದೇ ಕೆಲಸ ಸರಿಯಾಗಿ ಮಾಡೋಕ್ಕೆ ಸಾಧ್ಯ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ನಡುವೆ ನಂಟನ್ನು ನಾವು ನೋಡಬೇಕಂದ್ರೆ, ನಮ್ಮ ಹಿರಿಯರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ, ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸು ಇರಲು ಸಾಧ್ಯ ಎಂದು. ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದು ಮುಖಕ್ಕೆ ಹಾನಿಯಾದರೆ ಇನ್ನೊಂದು ಮುಖ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ನಮಗೆ ತೀವ್ರವಾದ ದೈಹಿಕ ಕಾಯಿಲೆ ಬಂದಾಗ ಮನಸ್ಸು ಬೇಸರಗೊಳ್ಳುತ್ತದೆ, ನಿರಾಸೆ ಆವರಿಸುತ್ತದೆ. ಅದೇ ರೀತಿ ಮನಸ್ಸಿನಲ್ಲಿ ಅತಿಯಾದ ಆತಂಕ ಅಥವಾ ಖಿನ್ನತೆ ಇದ್ದಾಗ ಅದು ನಮ್ಮ ದೇಹದ ಮೇಲೆಯೂ ಪರಿಣಾಮ ಬೀರುತ್ತದೆ. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಮಧುಮೇಹ, ರಕ್ತದ ಒತ್ತಡ ಮತ್ತು ಹೃದಯಾಘಾತದಂತಹ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಆದ್ದರಿಂದ ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಆದ್ಯತೆಯನ್ನು ಮನಸ್ಸಿಗೂ ನೀಡುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಸಮಾಜದಲ್ಲಿರುವ ಕಳಂಕ ಮತ್ತು ತಪ್ಪು ಕಲ್ಪನೆಗಳನ್ನು ನೋಡಬೇಕಂದರೆ, ನಮ್ಮ ಸೊಸೈಟಿಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಯಾರನ್ನಾದರೂ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗು ಅಂತ ಹೇಳುತ್ತಾರೆ. ಆದರೆ ನನಗೆ ತುಂಬಾ ಟೆನ್ಷನ್ ಅಥವಾ ಡಿಪ್ರೆಷನ್ ಆಗಿದೆ, ಭಯ ಆಗುತ್ತಿದೆ ಎಂದು ಹೇಳಿದರೆ ಜನರು ಅದನ್ನು ನೋಡುವ ರೀತಿನೇ ಬೇರೆ. ಇವನಿಗೆ ಏನೋ ಮೆಂಟಲ್ ಪ್ರಾಬ್ಲಮ್ ಇದೆ, ಹುಚ್ಚು ಇರಬೇಕು ಎಂದು ಮಾತಾಡಿಕೊಳ್ಳುತ್ತಾರೆ. ಈ ಹೆದರಿಕೆಯಿಂದಲೇ ಎಷ್ಟೋ ಜನ ತಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳುವುದಿಲ್ಲ. ಖಿನ್ನತೆ ಎಂಬುದು ಶ್ರೀಮಂತಿಕೆ ಅಥವಾ ಬಡತನವನ್ನು ನೋಡಿ ಬರುವುದಿಲ್ಲ, ಅದು ಯಾರಿಗೆ ಬೇಕಾದರೂ ಬರಬಹುದು. ಇಂದಿನ ಕಾಲದಲ್ಲಿ ಯಾರಾದರೂ ವಿಚಿತ್ರವಾಗಿ ವರ್ತಿಸಿದರೆ ಅದನ್ನು ಮಾನಸಿಕ ಸಮಸ್ಯೆ ಎಂದು ಒಪ್ಪಿಕೊಳ್ಳದೆ ದೆವ್ವ ಹಿಡಿದಿದೆಯೋ, ಯಾರೋ ಮಾಟ ಮಾಡಿದ್ದಾರೆ ಎಂದು ನಂಬುತ್ತಾರೆ. ಹುಚ್ಚು ಎನ್ನುವುದು ಹಾಗೂ ಮನೋವೈಜ್ಞಾನರನ್ನು ಕಾಣುವುದು ತಪ್ಪು ಎನ್ನುತ್ತಾರೆ. ನಾವು ಮಾನಸಿಕ ಕಾಯಿಲೆಯಲ್ಲಿ

ಕೋಪ ಮಾಡಿಕೊಳ್ಳುವುದು, ಆಮೇಲೆ ನಾ ಯಾಕೆ ಹೀಗೆ ಮಾಡಿದೆ ಅಂತ ಫೀಲ್ ಆಗುವುದು, ಮತ್ತು ಅತಿಯಾದ ಆತಂಕ, ಮುಂದೆ ಏನೋ ಕೆಟ್ಟದಾಗ್ಬಿಡುತ್ತೋ, ಏನೋ ನೆಗೆಟಿವ್ ಆಲೋಚನೆಗಳು ತಲೆಯಲ್ಲಿ ದಿನಪೂರ್ತಿ ಓಡ್ತಾ ಇರುತ್ತೆ. ಮಾನಸಿಕ ಆರೋಗ್ಯದ ಪ್ರಭಾವ ಯಾರ ಮೇಲೆಲ್ಲ ಇದೆ ಎಂದು ನೋಡುವುದಾದರೆ, ಸರಳವಾಗಿ ಹೇಳಬೇಕೆಂದರೆ ಮಾನಸಿಕ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆಯೂ ಪ್ರಭಾವ ಬೀರುತ್ತದೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಓದಿನ ಒತ್ತಡ, ಪರೀಕ್ಷೆಯ ಭಯ ಮತ್ತು ಇಂದಿನ ಮೊಬೈಲ್ ಪ್ರಪಂಚದಿಂದಾಗಿ ಸಣ್ಣ ಸಣ್ಣ ಮನಸ್ಸಿನಲ್ಲೇ ಹಾಗೂ ಸಣ್ಣ ವಯಸ್ಸಿನಲ್ಲೇ ಆತಂಕ ಹಾಗೂ ಬೇಸರಕ್ಕೆ ಒಳಗಾಗುತ್ತಿದ್ದಾರೆ. ಇಂದಿನ ಯುವಕರು ಮತ್ತು ಉದ್ಯೋಗಿಗಳು ಕೆಲಸದ ಒತ್ತಡ, ಭವಿಷ್ಯದ ಚಿಂತೆ ಮತ್ತು ಹಣಕಾಸಿನ ಸಮಸ್ಯೆಗಳಿಂದಾಗಿ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದಾರೆ. ಮನೆಯಲ್ಲಿರುವ ಮಹಿಳೆಯರು ಕೂಡ ದಿನವಿಡೀ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವ ಒತ್ತಡದಿಂದ ತಮ್ಮ ಮನಸ್ಸಿನ ಸಂತೋಷವನ್ನು ಮರೆಯುತ್ತಿದ್ದಾರೆ. ಹಿರಿಯ ನಾಗರಿಕರು ವಯಸ್ಸಿದ್ದಾಗ ಕಾಡುವ ಏಕಾಂಗಿತನ ಮತ್ತು ಅನಾರೋಗ್ಯದಿಂದಾಗಿ ಮಾನಸಿಕ ಕುಗ್ಗುತ್ತಿದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರವೇನು? ನಾವು ಒಬ್ಬ ಜವಾಬ್ದಾರಿಯುತ ಪ್ರಜೆಗಳಾಗಿ ಏನು ಮಾಡಬಹುದು ಎಂದರೆ, ಮೊದಲನೆಯದಾಗಿ ಒಳ್ಳೆಯ ಕೇಳುಗರಾಗಿ ನಮ್ಮ ಸ್ನೇಹಿತರೊಂದು ಅಥವಾ ಒಡಹುಟ್ಟಿದವರೊಂದು ತಮ್ಮ ನೋವನ್ನು ಹೇಳಿಕೊಳ್ಳಿ. ಒಂದಾಗ ಮೊಬೈಲನ್ನು ಪಕ್ಕಕ್ಕಿಟ್ಟು ಅವರ ಮಾತುಗಳನ್ನು ಕೇಳಿ. ಅವರಿಗೆ ಅಡ್ವೈಸ್ ಮಾಡುವ ಹೋಗಬೇಡಿ, ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಭರವಸೆ ಕೊಡಿ. ಆ ಒಂದು ಜೀವವನ್ನು ಉಳಿಸಬಹುದು. ಮಾನಸಿಕ ತೊಂದರೆ ತೀವ್ರವಾದ ನಾಚಿಕೆ ಪಡೆದೇ ಕ್ಲಿನಿಕ್ ಸೈಕ್ರಾಟಿಸ್ಟ್ ಹತ್ರ ಅಥವಾ ಅವರ ಬಳಿ ಹೋಗಿ ಮತ್ತು ಕೌನ್ಸಿಲಿಂಗ್ ಪಡೆಯಬಹುದು. ಸರ್ಕಾರ ಕೂಡ ಫ್ರೀ ಹೆಲ್ಪ್ ಅನ್ನು ಕೊಡುತ್ತಿದೆ. ಭಾರತವು ಮಾನಸಿಕ ನೇರವಾಗಿ ಟೆಲಿಮಾನಸ್ ಎಂಬ ಅದ್ಭುತವಾದ ಫ್ರೀ ಸಹಾಯವಾಣಿ ತಂದಿದೆ. ಉಚಿತವಾಗಿ ಡಾಕ್ಟರ್ಸ್ ಜೊತೆ ಕೌನ್ಸಿಲಿಂಗ್ ಮಾಡಬಹುದು. ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆ ಮಾಡಬಹುದು. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಯೋಗ, ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಮಾಡುವುದು, ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು, ಮೊಬೈಲ್ ಪರದೆಯಿಂದ ದೂರವಿದ್ದು ಮನುಷ್ಯರೊಂದಿಗೆ ಮುಖಾಮುಖಿ ಮಾತನಾಡಿ ದಿನಕ್ಕೆ 7-8 ಗಂಟೆಗಳ ಕಾಲ ಉತ್ತಮ ನಿದ್ದೆ ಮಾಡಿ. ಮತ್ತೆ ಮಾನಸಿಕ ಆರೋಗ್ಯ ಹದಗೆಡಲು ಕೆಲವು ಕಾರಣಗಳಿವೆ. ನಾವು ಅತಿಯಾದ ಮಾನಸಿಕ ಒತ್ತಡ ಹಾಗೂ ಬಾಲ್ಯದ ಕೆಟ್ಟ ಅನುಭವಗಳು, ಬಾಲ್ಯದಲ್ಲಿ ನಡೆದ ದೈಹಿಕ ಅಥವಾ ಮಾನಸಿಕ ದೌರ್ಜನ್ಯಗಳು ದೊಡ್ಡರಾದ ಮೇಲೂ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೈವಿಕ ಕಾರಣಗಳು ಇರಬಹುದು. ಕುಟುಂಬದಲ್ಲಿ ಯಾರಿಗಾದರೂ ಮಾನಸಿಕ ಕಾಯಿಲೆ ಇದ್ದರೆ ಅದು ಮುಂದಿನ ಪೀಳಿಗೆಗೂ ಬರುವ ಸಾಧ್ಯತೆ ಇರುತ್ತದೆ. ಮೆದುಳಿನಲ್ಲಿರುವ ರಾಸಾಯನಿಕಗಳ ಏರುಪೇರುವಿನಿಂದಾಗಿ ಖಿನ್ನತೆ ಕಾಣಬಹುದು. ಕೆಟ್ಟ ಜೀವನ ಶೈಲಿ, ದಿನಕ್ಕೆ ಕನಿಷ್ಠ 7-8 ಗಂಟೆ ಸರಿಯಾಗಿ ನಿದ್ದೆ ಮಾಡದಿದ್ದರೆ ಮಾನಸಿಕ ಆರೋಗ್ಯ ಬರಬಹುದು. ಅತಿಯಾದ ಮದ್ಯಪಾನ, ಧೂಮಪಾನ ಅಥವಾ ದ್ರವ್ಯಗಳ ವ್ಯಸನ ಅಥವಾ ಯಾರೊಂದಿಗೆ ಬೆರೆಯದೆ ಸದಾ ಒಂಟಿಯಾಗಿ ಇರುವುದು, ಇವೆಲ್ಲ ಮಾನಸಿಕ ಆರೋಗ್ಯ ಹದಗೆಡಲು ಕಾರಣಗಳಾಗಿವೆ. ನಮ್ಮ ಯುವ ಜನತೆಗೆ ಒಂದು ದೊಡ್ಡ ಸಮಸ್ಯೆ ಇದೆ. ನಾವು ಬೇಸರವಾದಾಗ, ಒಂಟಿತನ ಕಾಡಿದಾಗ ನಾವು ಅದನ್ನು ಹೊರಗೆ ಹೇಳಿಕೊಳ್ಳಲ್ಲ. ಯಾರಾದರೂ ಏನರಂತಾರೆ, ನಮ್ಮನ್ನು ವೀಕ್ ಅನ್ಕೊಳ್ಳುತ್ತಾರೆ ಅನ್ನೋ ಭಯ. ಅಳುವುದು ಅಥವಾ ಬೇಸರ ಮಾಡಿಕೊಳ್ಳುವುದು ದೌರ್ಜನ್ಯಗಳ ಖಂಡಿತ ಅಲ್ಲ, ಅದು ನಾವು ಮನುಷ್ಯರ ಅನ್ನುವುದು ಸಂಕೇತ. ನಿಮಗೆ ಲೈಫ್ನಲ್ಲಿ ಸ್ಟ್ರೆಸ್ ಆದಾಗ, ಪರೀಕ್ಷೆಯಲ್ಲಿ ಫೇಲ್ ಆದಾಗ ಲೈಫ್ ಮುಗಿದು ಹೋಯಿತು ಎಂದು ಅನ್ಕೋಬೇಡಿ. ಸೋಲು ಅನ್ನೋದು ಜೀವನದ ಕೊನೆಯಲ್ಲ, ಅದು ಒಂದು ಸಣ್ಣ ತಿರುವು ಅಷ್ಟೇ. ವಯಸ್ಸಿನಲ್ಲಿ ಬೇಸರವಾದಾಗ ಸ್ನೇಹಿತರು ಅಥವಾ ಪೋಷಕರು ಹತ್ತಿರ ಮುಕ್ತವಾಗಿ ಮಾತಾಡಿ. ಒಂದು ವೇಳೆ ಯಾರು ಹತ್ತಿರ ಹೇಳಿಕೊಳ್ಳಲು ಆಗದೇ ಇದ್ದಾಗ ಕೌನ್ಸಿಲಿಂಗ್ ಅಥವಾ ಥೆರಪಿಸ್ಟ್ ಹತ್ತಿರ ಹೋಗಿ ಸಹಾಯ ಪಡೆಯಿರಿ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ 10-10-2026 ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತಿದೆ. 2026 ವಿಶ್ವ ಮಾನಸಿಕ ಆರೋಗ್ಯ ದಿನ ಅಧಿಕೃತ ಥೀಮ್ ಅಂದರೆ ದೈವವಾಕ್ಯ, ಕೇಳಿದ ಲೈವ್ ಅನುಭವಗಳು, ನಿಜವಾದ ಧ್ವನಿಗಳು, ನಿಜವಾದ ಬದಲಾವಣೆ. ಧನ್ಯವಾದಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ವಿಶ್ವ ಮಾನಸಿಕ ಆರೋಗ್ಯ ದಿನ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ KLE ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್.
0: ಇವತ್ತಿನ ವಿಷಯ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದು ಆಚರಿಸೋ ಉದ್ದೇಶ ಏನಿದೆ, ಯಾವಾಗ ಆಚರಿಸ್ತಾರೆ ಅದರ ಬಗ್ಗೆ?
1: ಸೊ ಪ್ರತಿ ವರ್ಷ ಅಕ್ಟೋಬರ್ 10th ಸೊ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ನಾವು ಆಚರಿಸ್ತೀವಿ ಸರ್. ಅದರೆಲ್ಲ ಒಂದು ಥೀಮ್ ಇರ್ತದೆ. ಈ ವರ್ಷ ಥೀಮ್ ಏನಂದ್ರೆ ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಹರ್ಡ್ ಆ್ಯಂಡ್ ರಿಯಲ್ ವಾಯ್ಸಸ್ ಆ್ಯಂಡ್ ರಿಯಲ್ ಚೇಂಜ್, ಅಂದರೆ ರಿಯಲ್ ಚಾಲೆಂಜ್ ಸ್ಪೆಷಲಿ. ಅಂದರೆ ನಾವು ಆ್ಯಕ್ಚುಲಿ ಪೇಷಂಟ್ ಕೇಳಬೇಕು ಈ ವರ್ಷ, ಅದು ಮೇನ್ ಥೀಮ್ ಆಗಿ. ಸೊ ಪೇಷಂಟ್ ಹತ್ರ ಹೋಗಿ ಅವ್ರಿಗೆ ಏನೇನೋ ಮೆಂಟಲ್ ಇಶ್ಯೂಸ್ ಇದ್ದಾಗ ಅವ್ರನ್ನ ಕೇಳಿ ಅವ್ರು ಏನೇನು ಹೇಳ್ತಾ ಇದ್ರು, ಅವರು ತ್ರಾಸ ಅಂತಂದು ಕೇಳಿಕೊಂಡು ಅದು ಪ್ರಕಾರ ನಾವು ಅದು ಆ್ಯಕ್ಚುಲಿ ವಾಟ್ ಕೈಂಡ್ ಆಫ್ ಚಾಲೆಂಜ್ ಅವ್ರು ಫೇಸ್ ಮಾಡ್ತಾ ಇದ್ರಿ, ಅದಕ್ಕೆ ರಿಸಲ್ಯೂಷನ್ ಏನೇನು ಇದೆಯಾ, ಅವ್ರ ವಾಯ್ಸ್ ಕೇಳಬೇಕಂತಲೇ ಈ ಸಂವತ್ಸರ ಓಲ್ಡ್ ಮೆಂಟಲ್ ಹೆಲ್ತ್ ಡೇ ಮುಖ್ಯ ಉದ್ದೇಶ.
0: ಅಂತ ಸಂದರ್ಭದಲ್ಲಿ ಎಲ್ಲರೂ ಆರೋಗ್ಯ ಅಂತ ಹೇಳಿದ್ರೆ ದೈಹಿಕ ಆರೋಗ್ಯದ ಬಗ್ಗೆ ಮಾತನಾಡ್ತಾರೆ, ಮಾನಸಿಕ ಆರೋಗ್ಯ ಅಂದ್ರೇನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ WHO ಡೆಫಿನೇಷನ್ ಪ್ರಕಾರ ಏನಂದ್ರೆ ಎಲ್ಲರಿಗೆ ಸ್ಟ್ರೆಸ್ ಅಂತೂ ಇರುತ್ತೆ. ಏನೋ ಒಂದು ವಿಷಯದಲ್ಲಿ ಸ್ಟ್ರೆಸ್ ಆಗುತ್ತೆ, ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಲೈಫಲ್ಲಿ, ಬಟ್ ಸ್ಟ್ರೆಸ್ ಅಂತ ಇರುತ್ತೆ. ಆ ಸ್ಟ್ರೆಸ್ ಇದ್ದಾಗ ನಾವು ಅದು ಕೋಪ್ ಅಪ್ ಮಾಡಿಕೊಂಡು ನಮ್ಮ ಎಬಿಲಿಟೀಸ್ ಏನಂತ ನೆಂಪು ಮಾಡ್ಕೊಂತು ಮುಂದೆ ಹೋಗಬೇಕು. ಅಂದರೆ ಅದಕ್ಕೂ ಹೆಂಗಂದ್ರೆ ಸ್ವಲ್ಪ ಹೊಸ ಹೊಸ ಈ ವಿಷಯ ಕಳೆಯೋದು ಆ್ಯಂಡ್ ಕಮ್ಯುನಿಟಿಗೆ ನಾವು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಅದರಿಂದ ಸ್ವಲ್ಪ ಔಟ್ಕಮ್ ತೆಗೆಯೋದು, ಇದೆಲ್ಲ ಮೆಂಟಲ್ ಹೆಲ್ತ್ ಡೆಫಿನೇಷನ್ WHO ಪ್ರಕಾರ. ಈವನ್ WHO ಪ್ರಕಾರ ಮಾನಸಿಕ ಫಿಸಿಕಲ್ ಹೆಲ್ತ್ ಹೆಂಗಿರ್ಬೇಕಂದ್ರೆ ಮೆಂಟಲ್ ವೆಲ್ಬೀಯಿಂಗ್, ಸೋಷಿಯಲ್ ವೆಲ್ಬೀಯಿಂಗ್, ಆಸ್ ವೆಲ್ ಆಸ್ ಅ ಮನುಷ್ಯನವರು ಮೆಂಟಲ್ ಆಗಿ ಆಸ್ ವೆಲ್ ಆಸ್ ಫಿಸಿಕಲ್ ಆಗಿ ಹೆಲ್ದಿ ಇದ್ದಾಗಾನೆ ಅವರು ಸ್ವಾಸ್ಥ್ಯ ಪುರುಷ ಅಂತ ಹೇಳಕ್ಕೆ WHO ಒಂದು ಡೆಫಿನೇಷನ್ ಹೇಳಿದ್ದಾರೆ. ಅದು ಪ್ರಕಾರ ಈವನ್ ಮೆಂಟಲ್ ಹೆಲ್ತ್ಗೂ ಒಂದು ಡೆಫಿನೇಷನ್ ಹೇಳಿದ್ದಾರೆ. ಸ್ಟ್ರೆಸ್ ಅಂತೂ ಬರುತ್ತೆ ಯಾವಾಗಲೂ, ಬಟ್ ಅದು ನಾವು ಕೋಪ್ ಅಪ್ ಮಾಡಿಕೊಂಡು ನಮ್ಮ ಎಬಿಲಿಟೀಸ್ ನೆಂಪು ಮಾಡಿಕೊಂಡು ಮುಂದೆ ಹೋಗಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಅಂತೂ ಮಾಡಬೇಕು ಕಮ್ಯುನಿಟಿಗೆ. ಸುಮ್ಮನೆ ಅಲ್ಲೇ ಕೂತ್ಕೊಂಡು ಏನು ಮಾಡಲ್ಲ, ನಿಮ್ಮಿಂದ ಔಟ್ಕಮ್ ಏನೂ ಇರಲ್ಲ, ಆ ಥರ ಆಗಬಾರ್ದು. ಸ್ವಲ್ಪ ಹೊರಗಡೆ ಬಂದು ಅದರಿಂದ ಕೊತ್ತ ವಿಷಯ ಅಂದರೆ ಹೊಸ ವಿಷಯ ಕಲಿಯೋದು, ಆದ್ದರಿಂದ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಏನನ್ನ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಮೆಂಟಲ್ ಹೆಲ್ತ್ ಮುಖ್ಯ ಉದ್ದೇಶ.
0: ಅಂತ ಸಂದರ್ಭದಲ್ಲಿ ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಮಾನಸಿಕ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿ.
1: ಈ ಮೈನ್ ಫನ್ 21st generation ಆ್ಯಂಡ್ ಸೆಂಚುರಿ ಒಳಗೆ ಸೊ ಮೆಂಟಲ್ ಫ್ಯಾಕ್ಟರ್ಸ್ ಮೇನ್ ಲೀಡ್ ಮಾಡ್ತಾ ಇದ್ದಾವೆ. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಲ್ ಬ್ಯುಸಿ ಆಗಿರ್ತೀವಿ. ಆ ಜಾಬಲ್ಲಿ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಏನೋ ಒಂದು ಕಾರ್ಯಕ್ರಮನೇ ಹಚ್ಚಿಬಿಡ್ತಾರೆ. ಅದು ಆಫೀಸ್ ಇರ್ಬೋದು, ಕಾಲೇಜ್ ಇರ್ಬೋದು, ಆ್ಯಂಡ್ ಈವನ್ ಸ್ಟೂಡೆಂಟ್ಸ್ ಲೈಫ್ ಆಲ್ಸೋ. ಈವನ್ ಸ್ಮಾಲ್ ಕಿಡ್ಸ್ ಅವರು ಸ್ಕೂಲ್ ಹೋಗಿದ ಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಟೈಮ್ ಟೇಬಲ್. ನಮಗೆ ಆ್ಯಕ್ಚುಲಿ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ 5-6 subjects ಇದ್ದಾವೆ, ಅವ್ರಿಗೆ LKG ಫಸ್ಟ್ ಕ್ಲಾಸ್ ಅವ್ರಿಗೆ 10 subjects ಇದ್ದಾವೆ, ಒಂದು ಫಸ್ಟ್ ಲೈಕ್ 8:30 to 3:30 ತನಕ. ಸೊ ಎಷ್ಟು ಸ್ಟ್ರೆಸ್ ಅಂದರೆ ಹೊಸ ವಿಷಯ ಕಲಿಯಬೇಕು ಇಲ್ಲಂತಲ್ಲ, ಬಟ್ ಅದರಿಂದ ಮಾನಸಿಕವಾಗಿ ಒತ್ತಡಿ ಆಗಬಾರ್ದು. ಬಟ್ ಇವಾಗ ಆ ಟೈಮ್ ಟೇಬಲ್ ಇರ್ಬೋದು, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಜುಕೇಷನ್ ಬಗ್ಗೆ ಇರ್ಬೋದು, ಆಫೀಸಲ್ಲಿ ಕೂಡ ಎಲ್ಲ ಜಾಸ್ತಿ ಅಂದರೆ ಕೆಲಸ ಜಾಸ್ತಿ ಇರುತ್ತೆ, ಕೆಲಸ ಮಾಡೋರು ಕಮ್ಮಿ ಇರ್ತಾರೆ. ಸೊ ಅದು ಆಗಿ ಏನಾಗುತ್ತೆ, ಯಾರ್ಯಾರು ಇರ್ತಾರೋ ಅವ್ರ ಮೇಲೇ ಒತ್ತಡ ಜಾಸ್ತಿ ಆಗಿ ಅವರು ಸ್ಟ್ರೆಸ್ಗೆ ಇದಾಗ್ತಾರೆ.
0: ಬಹಳ ಮುಖ್ಯವಾಗಿ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಇದೆ, ಅಂತ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯದ ಲಕ್ಷಣಗಳು, ಅನಾರೋಗ್ಯದ ಲಕ್ಷಣಗಳು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಮಾನಸಿಕ ಅನಾರೋಗ್ಯಗಳು ಸ್ಪೆಷಲಿ ಲಕ್ಷಣಗಳು ಅಂತೂ ಏನಿಲ್ಲ ಸರ್, ಬಟ್ ಕ್ಲಾಸಿಫಿಕೇಶನ್ ಹೇಳಿದ ಪ್ರಕಾರ ICD-11 ಅಲ್ಲಿ ಮೆಂಟಲ್ ಹೆಲ್ತ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಏನೇನು ಲಕ್ಷಣಗಳು ಕಾಣಿಸ್ತಾವ ಅಂದ್ರೆ ಅದು ಒಂದು ಲಿಸ್ಟ್ ಕೊಡ್ತಾರೆ. ಅಂದ್ರೆ ಅವ್ರಿಗೆ ನಿದ್ರಾಲೇಮಿ ಬರುತ್ತೆ, ಊಟ ಮಾಡಬೇಕು ಅಂತ ಆಸೆ ಇರಲ್ಲ, ಯಾರ ಜೊತೆ ಮಿಂಗಲ್ ಆಗಲ್ಲ, ಸೋಷಲ್ ಐಸೋಲೇಷನ್ ಆಗ್ಬಿಡ್ತಾರೆ, ಫ್ಯಾಮಿಲಿ ಜೊತೆನೂ ಮಿಂಗಲ್ ಆಗಲ್ಲ, ಫ್ರೆಂಡ್ಸ್ ಜೊತೆನೂ ಮಾತಾಡಲ್ಲ, ಸುಮ್ಮನೆ ಒಂದು ಏನೋ ಅವ್ರ ಕೆಲಸ ಅವ್ರು ಮಾಡ್ಕೊಂತು ಅವರು ಒಂದು ಮುಖದಲ್ಲಿ ಏನೂ ಕಾಣಿಸಲ್ಲ, ಅಂದರೆ ಒಂದು ಕೈಂಡ್ ಆಫ್ ಎಕ್ಸ್ಪ್ರೆಷನ್ ಇರಲ್ಲ, ಮೂಡ್ ಡಿಸ್ಟರ್ಬೆನ್ಸಸ್ ಇರ್ತವೆ. ಆ್ಯಂಡ್ ರಿಲೇಷನ್ಶಿಪ್ಸಲ್ಲಿನೂ ಭಾಳ ಗಲಾಟ ಮಾಡಿಕೊಂಡು ಭಾಳ ವ್ಯತ್ಯಾಸ ಮಾಡಿಕೊಂಡು ಅದನ್ನು ಸ್ಪಾಯ್ಲ್ ಮಾಡ್ಕೊತ ಹೋಗ್ತಾರೆ. ಇವೆಲ್ಲ ಮಾನಸಿಕವಾಗಿ ಅನಾರೋಗ್ಯ ಅಂತ ಹೇಳಕ್ಕೆ ಈ ಎಲ್ಲ ಲಕ್ಷಣಗಳು.
0: ಬಹಳ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಇದನ್ನ ಸಾಮಾನ್ಯವಾಗಿ ನೋಡ್ತಾರೆ, ಖಿನ್ನತೆ ಬಗ್ಗೆ ಆಗಿರಲಿ, ಅತಿ ಜಾಸ್ತಿ ಚಿಂತೆ ಮಾಡುವುದಾಗಿರಲಿ, ಆಮೇಲೆ ಇದು ಏನಂತಾರೆ ನಿದ್ರಾಹೀನತೆ, ಇದನ್ನ ನಾವು ನಿರ್ಲಕ್ಷಣೆ ಮಾಡ್ತೇವೆ, ಇದು ಕೂಡ ವಿಲ್ ದಿಸ್ ಲೀಡ್ ಟು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್.
1: ಮೇನ್ ಬಿಕಾಸ್ ಆಫ್ ಸ್ಟ್ರೆಸ್ ನಿದ್ದೆ ಲೇಮಿ ಅಂತೂ ಜಾಸ್ತಿ ಇರ್ತಾ ಇದೆ. ನಿದ್ದೆ ಅಟ್ಲೀಸ್ಟ್ ಮಿನಿಮಮ್ ಕಿಡ್ಸ್ಗೆ 10 hours ಬೇಕಾಗ್ತದೆ. ಮಿಡಲ್ ವಯಸ್ ಅಡಲ್ಸೆನ್ಸ್ ಅವರಿದ್ದಾಗ 6 hours to 8 hours ನಿದ್ದೆ ಬೇಕೇ ಬೇಕು. ಬಟ್ ಓಲ್ಡ್ ಏಜ್ ಅಂದರೆ ಓಕೆ ಅಟ್ಲೀಸ್ಟ್ 6 hours ನಿದ್ದೆ ಬೇಕು. ಸೊ ಅದರಿಂದನೇ ಆ್ಯಕ್ಚುಲಿ ಬ್ರೈನ್ ಹೆಲ್ತ್ ಎಲ್ಲ ಡಿಪೆಂಡ್ ಆಗೋದು. ನಿದ್ದೆ ನಾವು ಚೆನ್ನಾಗಿ ಮಾಡಿದರೆ ಬ್ರೈನ್ ಚುರುಕಾಗಿ ಕೆಲಸ ಮಾಡುತ್ತೆ, ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಇದು ಏನು ಮಾಡ್ತಾ ಇದೆ, ಓನ್ಲಿ ನಮ್ಮ ಲೈಫ್ ಲೈಕ್ ಸ್ಲೀಪಿಂಗ್ ಟೈಮ್ ರೆಡ್ಯೂಸ್ ಟು 4 hours, 5 hours ಬಿಕಾಸ್ ಆಫ್ ಮೆನಿ ಇಶ್ಯೂಸ್. ಅದು ಸ್ಟ್ರೆಸ್ ಇರ್ಬೋದು ಆ್ಯಂಡ್ ಲೈಕ್ ಎನಿ ಟೆಕ್ನಾಲಜಿ ಇರ್ಬೋದು, ಇದೆಲ್ಲ ಸೇರಿ ಅದು ನಿದ್ದೆ ಲೇಮಿಗೆ ಒಂದು ಕಾರಣ ಆಗ್ತಾನೆ ಇದ್ದಾವೆ. ನಿದ್ದೆ ಲೇಮಿ ಆಗಿದ್ಮೇಲೆ ಏನಾಗ್ತದೋ, ಸ್ವಲ್ಪ ಡೈಜೆಷನ್ ಇಶ್ಯೂಸ್ ಬರ್ತವೆ, ಅದರಿಂದ ಅನಾರೋಗ್ಯ ಸಮಸ್ಯೆಗಳು ಬರ್ತವೆ. ಸೊ ಫಿಸಿಕಲ್ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ಸ್ಪಾಯ್ಲ್ ಆದ್ಮೇಲೆ ಇಮಿಡಿಯೇಟ್ ಅದಕ್ಕೆ ರಿಲೇಟೆಡ್ ಇರುತ್ತೆ ಮೆಂಟಲ್ ಹೆಲ್ತ್ ಡೆಫಿನೆಟ್ಲಿ. ಗಟ್ ಬ್ರೈನ್ ಆಕ್ಸಿಸ್, ನಾವು ಏನು ತಿಂತೀವಿ ಅದರಿಂದನೇ ಬ್ರೈನ್ಗೆ ಹೋಗುತ್ತೆ ಅಂತಾರೆ. ಗಟ್ಟಲ್ಲಿನೇ ಆಲ್ಮೋಸ್ಟ್ 90% ಆಫ್ ದಿ ಸೆರೋಟೋನಿನ್ ಪ್ರೊಡ್ಯೂಸ್ ಆಗುತ್ತೆ ಗಟ್ಟಲ್ಲಿ. ನಾವು ಊಟ ಹೆಂಗೆ ಮಾಡ್ತೀವಿ, ಯಾವ ಕೈಂಡ್ ಆಫ್ ಲೈಕ್ ಫುಡ್ಸ್ ಫ್ರೂಟ್ಸ್ ಏನು ತಗೊಂತೀವಿ ಅದು ಮೇಲೇ ಡಿಪೆಂಡ್ ಆಗಿ ಸೆರೋಟೋನಿನ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಸೆರೋಟೋನಿನ್ ಇದ್ದಾಗ ಮೆಲಟೋನಿನ್ ಸ್ಟಿಮ್ಯುಲೇಟ್ ಆಗಿ ಮೆಲಟೋನಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೆಲಟೋನಿನೇ ಮೇನ್ ಹಾರ್ಮೋನ್ ಟು ಪ್ರೊಡ್ಯೂಸ್ ಸ್ಲೀಪ್. ಸೊ ಇದೆಲ್ಲ ಒಂದು ಚೈನ್ ಥರ ಇರುತ್ತೆ. ನಾವು ಇಲ್ಲಿ ಡಿಸ್ಟರ್ಬೆನ್ಸ್ ನಾವು ಕೊಟ್ಟಿದ್ರೆ, ಗಟ್ಟಕ್ಕೆ ಸರಿಯಾಗಿ ಊಟ ಕೊಟ್ಟಿಲ್ಲ, ಲೈಕ್ ಈಗ ಏನೇನೋ ಫಾಸ್ಟ್ ಫುಡ್ಸ್ ಬರ್ತಾ ಇದಾವೆ ಅವೆಲ್ಲ ತಿಂದಿದ ಮೇಲೆ ಈ ಗಟ್ ಬ್ರೈನ್ ಆಕ್ಸಸ್ ಡ್ಯಾಮೇಜ್ ಆಗಿ ಅದರಿಂದ ಸೆರೋಟೋನಿನ್ ಪ್ರೊಡ್ಯೂಸ್ ಆಗಲ್ಲ. ಸೊ ಆಟೋಮೆಟಿಕಲಿ ನಿದ್ರಾ ಲೇಮಿ ಅಂತೂ ಬರುತ್ತೆ. ಸೊ ಫಿಸಿಕಲ್ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ, ಅದರಿಂದ ಮಾನಸಿಕ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಇದು ಇಂಟರ್ಲಿಂಕ್ಡ್. ಇವನ್ ಕೆಲವು ಟೈಮಲ್ಲಿ ಮೆಂಟಲ್ ಹೆಲ್ತ್ ಮೇ ಆಲ್ಸೋ ಡಿಸ್ಟರ್ಬ್ ದ ಫಿಸಿಕಲ್ ಹೆಲ್ತ್. ಇದು ದೀಸ್ ಟು ಆರ್ ಇಂಟರ್ಲಿಂಕ್ಡ್. ಇದು ಮೇನ್ ಸಿಂಪ್ಟಮ್ ಕಾಣಿಸೋದು ಏನಂದ್ರೆ, ಫಸ್ಟ್ ನಿದ್ರಾ ಲೇಮಿ. 90% ಆಫ್ ದಿ ಪೀಪಲ್ ಫಿಸಿಕಲ್ ಹೆಲ್ತ್ ಸ್ಪಾಯ್ಲ್ ಆಗಿದ್ರೆ ಕೂಡ ಮೆಂಟಲ್ ಹೆಲ್ತ್ ಸ್ಪಾಯ್ಲ್ ಆಗಿದ್ರು ಮುಂದೆ ಕಾಣಿಸೋ ಮೇನ್ ಸಿಂಪ್ಟಮ್ ಏನಂದ್ರೆ ನಿದ್ರಾ ಲೇಮಿ. ಸೊ ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೇನು, ಅಟ್ಲೀಸ್ಟ್ ಓಕೆ 2 weeks ನೋಡ್ಬೋದು, 3 weeks ನೋಡ್ಬೋದು, 1 ತಿಂಗಳ ನೋಡ್ಬೋದು. ಬಟ್ ಇದಕ್ಕಿಂತ ಜಾಸ್ತಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ಮೇ ಲೀಡ್ ಟು ಬ್ರೈನ್ ಡ್ಯಾಮೇಜ್ ಅಂಡ್ ಅದರ್ ಕೈಂಡ್ ಆಫ್ ಸ್ಟ್ರೋಕ್ಸ್, ಪ್ಯಾರಾಲಿಸಿಸ್ ಅಂಡ್ ಬುದ್ಧಿ ಮಾಂದ್ಯತೆ ಅಂತ ನೀವು, IQ ಲೆವೆಲ್ಸ್ ವಿಲ್ ಬಿ ರೆಡ್ಯೂಸ್ಡ್. ದೀಸ್ ಕೈಂಡ್ ಆಫ್ ಇಶ್ಯೂಸ್ ಮೀ ಹ್ಯಾಪನ್ಸ್.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗದಿಂದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಈಗ ಆಂಗ್ಸೈಟಿ ಅಂಡ್ ಡಿಪ್ರೆಷನ್, ಖಿನ್ನತೆ ಹಾಗೂ ಆತಂಕದ ನಡುವಿನ ವ್ಯತ್ಯಾಸ ಅದರ ಬಗ್ಗೆ ತಿಳಿಸಿ.
1: ಇದು ಖಿನ್ನತೆ ಆಂಗ್ಸೈಟಿ ಇಶ್ಯೂಸ್ ಮೇನ್ ಎಕ್ಸೆಸಿವ್ ಥಾಟ್ಸ್ ಅಂದರೆ, ಒಂದು ವಿಷಯ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದರೆ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಅದನ್ನೇ ಆಂಗ್ಸೈಟಿ ಅಂತ ಹೇಳ್ಬೋದು. ಇದಿದ್ದಾಗ ಪೇಷಂಟ್ ನಮಗೆ ನಾರ್ಮಲ್ ಆಗಿ ಒಂದೆರಡು ಥಾಟ್ಸ್, ಫಾರ್ ಎಕ್ಸಾಂಪಲ್ ಐ ಆಮ್ ಹಿಯರ್ ಅಂದರೆ ನಾನು ಇಲ್ಲಿ ಇದ್ದೀನಿ ಅಂದರೆ ನಾನು ಓನ್ಲಿ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಓನ್ಲಿ ಸೊ ಹೌ ಟು ಸ್ಪೀಕ್ ವಿತ್ ಯು ಅಂಡ್. ಬಟ್ ಆ ಪೇಷಂಟ್ಸಲ್ಲಿ ಹೆಂಗಿರ್ತದೆ ಅಂದರೆ, ಒಂದು ಲ್ಯಾಕ್ಸ್ ಆಫ್ ಥಾಟ್ಸ್ ಹೋಗ್ತಾ ಇರ್ತವೆ, ಅವರು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ ಕೂಡ ಭಾಳ ನೆಗೆಟಿವ್ ಥಾಟ್ಸ್ ಬರ್ತವೆ, ನನಗೆ ಏನಾಗುತ್ತೆ ಒನ್ ಕೈಂಡ್ ಆಫ್ ಫೋಬಿಯಾ, ಒಂದು ಫಿಯರ್ ಬರುತ್ತೆ. ಇದೆಲ್ಲ ಒಂದು GAD ಅಂತ ಹೇಳ್ತಾರೆ, ಜನರಲೈಸ್ ಆಂಗ್ಸೈಟಿ ಡಿಸಾರ್ಡರ್. ಫಸ್ಟ್ ಓಕೆ ಆಂಗ್ಸೈಟಿ ಇರೋದಿಲ್ಲ ಅಂತಲ್ಲ, ಅದು ಚಿಕ್ಕ ವಿಷಯಕ್ಕೆ ಇರ್ಬೋದು. ಬಟ್ ಅದಕ್ಕೂ ಒಂದು ಕಾಲಪರಿಮಿತಿ ಇದೆ, 2 weeks, 3 weeks. ಅದರಿಂದ ಜಾಸ್ತಿ ಆಂಗ್ಸೈಟಿ ಬರ್ತಾ ಇದೆ, ಶಿವರಿಂಗ್ ಬರ್ತಾ ಇದೆ, ಪಾಲ್ಪಿಟೇಷನ್ಸ್ ಅಂದರೆ ಹೃದಯ ಬಡಲಿಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಇದ್ಮೇಲೆ ಬೆಟರ್ ಕಾಂಟ್ಯಾಕ್ಟ್ ದ ಡಾಕ್ಟರ್. ಅದು ಸುಮ್ಮನೆ ಏನೋ ಆಗ್ತಾ ಇದೆ ಅಂತ ಬಿಟ್ಟೇದು ಬೇಡ. ಸೊ ನಿಯರ್ ಬೈ ಏನೇನು ಸೈಕಾಲಜಿಸ್ಟ್ ಇರ್ಬೋದು, ಜನರಲ್ ಫಿಸಿಷಿಯನ್ ಇರ್ಬೋದು, ಅವನ್ನ ಭೇಟಿ ಆಗಿದ್ರೆ ಒಳ್ಳೇದು. ಅದರಿಂದ ರೆಫರಲ್ ಆಗಿ ಮೆಂಟಲ್ ಹೆಲ್ತ್ ಡಾಕ್ಟರೇ ನೋಡ್ತಾರೆ. ಅದಕ್ಕೆ ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಕೌನ್ಸಿಲಿಂಗ್ ಬೇಕಂದ್ರೆ ಕೌನ್ಸಿಲಿಂಗ್ ಕೊಡ್ತಾರೆ, ಇಲ್ಲಾಂದ್ರೆ ಮೆಡಿಸಿನ್ಸೇ ಬೇಕಂದ್ರೆ ಮೆಡಿಸಿನ್ಸ್ ಕೊಡ್ತಾರೆ. ಬಟ್ ಇದು ಒಂದು ಫೇಸ್, ಎಲ್ಲರಿಗೂ ಇರತ್ತೆ. ಬಟ್ ಅದಕ್ಕೂ ಒಂದು ಕಾಲಪರಿಮಿತಿ ಇರುತ್ತೆ, 1 day, 1 half day, 1 hour ಈಸ್ ಓಕೆ, ಫೈನ್. ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಆಕ್ಸೆಸ್ ಟು ಮೋಟಿವೇಟ್ ಅಸ್. ವಿಥೌಟ್ ಆಂಗ್ಸೈಟಿ ಆಲ್ಸೋ ವಿ ಕಾನ್ ಡೂ ಎನಿ ವರ್ಕ್. ದಟ್ ಈಸ್ ಲೈಕ್ ಡ್ರೈವಿಂಗ್ ಫೋರ್ಸ್. ಬಟ್ ದಟ್ ಹ್ಯಾಸ್ ಸಮ್ ಲಿಮಿಟ್, ಸ್ವಲ್ಪ ಲಿಮಿಟ್ ಅಂತ ಇರುತ್ತೆ. ಬಟ್ ಆ ಲಿಮಿಟ್ ಕ್ರಾಸ್ ಆಗಿ 2 ದಿನ, 2 ವಾರ ಆಗ್ತಾ ಇದೆ, 4 ವಾರ ಆಗ್ತಾ ಇದೆ, ಬಟ್ ಸ್ಟಿಲ್ ಯಾರೇನೆ ಫೇಸ್ ಆಫ್ ಲೈಕ್ ಶಿವರಿಂಗ್, ಫಿಯರ್, ಫೋಬಿಯಾ ಇವೆಲ್ಲ ಇದ್ದಾಗ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬಟ್ ಡಿಪ್ರೆಷನ್ ಫುಲ್ ಆಪೋಸಿಟ್, ಇವರು ಜಾಸ್ತಿ ಅಗ್ರೆಸಿವ್ ಇರ್ತಾರೆ, ಅವರು ಸುಮ್ಮನೆ ಕೂತ್ಕೊಂಡು ಏನೂ ರೆಸ್ಪಾಂಡ್ ಮಾಡಲ್ಲ, ಹೋಪ್ಲೆಸ್ನೆಸ್, ನನ್ನ ಜೊತೆ ಏನೂ ಆಗಲ್ಲ, ನಾನೇನು ಮಾಡೋಕ್ಕೆ ಹೋಗಲ್ಲ, ಈ ಥರ ಒಂದು ಕೈಂಡ್ ಆಫ್ ಆಕ್ಟಿವಿಟಿ. ಏನೋ ಓಕೆ ಒಂದು ಎಕ್ಸಾಮ್ ಬರೀತಾರೆ, ಅದರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಳ್ತಾರೆ. ಬಟ್ ಅಷ್ಟು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ದೇ ಮೇ ಫಾಲ್ ಇನ್ ಟು ದ ಡಿಪ್ರೆಷನ್. ಸೊ ನನಗೆ ನನ್ನ ಜೊತೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಒಂದು ಕೈಂಡ್ ಆಫ್ ಆ್ಯಟಿಟ್ಯೂಡ್ ಡೆವಲಪ್ ಆಗಿ ಮುಂದೆ ಮುಂದೆ ಅವರೇನು ಡಿಸಿಷನ್ ತಗೊಳಲ್ಲ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ಅವ್ರು ಕುತ್ಕೊಂಡು ನೋ ಕಾಂಟ್ರಿಬ್ಯೂಷನ್ ಟು ಕಮ್ಯುನಿಟಿ, ನೋ ಔಟ್ಕಮ್ ಫ್ರಮ್ ದೆಮ್. ಸೊ ಆ ಥರ ಬಿಹೇವಿಯರ್ ಏನಿದಾಗ ಅದು ಡಿಪ್ರೆಷನ್ ಅಂತ ಹೇಳ್ಬೋದು. ಬಟ್ ಈ ಎರಡು ದಿನ ಎರಡು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಓಕೆ ಆಂಗ್ಸೈಟಿ ಡಿಪ್ರೆಷನ್ ಇರ್ತವೆ, ಬಟ್ ಡಿಪ್ರೆಷನ್ ಸ್ವಲ್ಪ ಜಾಸ್ತಿನೇ ಕೇರ್ ತಗೋಬೇಕು ಅಂದರೆ ಇದರಲ್ಲಿ ಸುಯಿಸೈಡಲ್ ಥಾಟ್ಸ್ನು ಡೆವಲಪ್ ಆಗ್ತದೆ. ಸೊ ಅದರಿಂದ ಅವರು ಸ್ವತಃ ಹಾನಿ ಮಾಡ್ಕೊತಾರೆ, ಇಲ್ಲಾಂದರೆ ಬೇರೆಯವ್ರಿಗೂ ಹಾನಿ ಇತ್ತಲ್ಲ ಇದು ಮಾಡ್ತಾರೆ. ಅದಕ್ಕೋಸ್ಕರ ಡಿಪ್ರೆಷನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಾವು ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಒಳ್ಳೇದು.
0: ಡಾಕ್ಟರ್ ಮೇಡಮ್, ತಮ್ಮ ಉತ್ತರದಲ್ಲಿ ಬ್ರೈನ್ ಗಟ್ ಕನೆಕ್ಷನ್ ಬಗ್ಗೆ ತಾವು ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಆಹಾರದ ಬಗ್ಗೆ ಮಾತನಾಡೋಣ ಸ್ವಲ್ಪ. ಮಾನಸಿಕ ಆರೋಗ್ಯ ಉತ್ತಮವಾಗಿರಲು ಯಾವ ರೀತಿಯ ಆಹಾರ ಸೇವಿಸಬೇಕು ಅದ್ರ ಬಗ್ಗೆ?
1: ಸೊ ಆಹಾರ ಆಯುರ್ವೇದದಲ್ಲಿ ದಿನಚರ್ಯ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಕೋಷ್ಠ ಅಂತ ಇದೆ. ಕೋಷ್ಠ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಅಬ್ಡಾಮಿನ್ ಇರುತ್ತೆ, ಹೊಟ್ಟೆ ಅಂತಾರಲ್ಲ. ಸೊ ಅದು ಫೋರ್ ಪಾರ್ಟ್ಸ್ ಮಾಡಿದರೆ ಅದರಲ್ಲಿ ತ್ರೀ ಪಾರ್ಟ್ಸ್ ತುಂಬ ತನಕನೇ ನಾವು ಊಟ ಮಾಡಬೇಕು, ಒಂದು ಪಾರ್ಟ್ ನಾವು ಖಾಲಿನೇ ಇರಬೇಕು. ಅದಕ್ಕೂ ವಾತ ಅಂತಿದೆ ಆಯುರ್ವೇದದಲ್ಲಿ. ಅದು ಅಟ್ಲೀಸ್ಟ್ ಅಂದರೆ ವಾತ ಅಂದರೆ ಒಂದು ಪ್ರಾಣಾಧಾರ. ಸೊ ಅದು ಫ್ಲೋ ಆಗಿ ಅದು ಮೂಮೆಂಟ್ ಆಗಾಗಿ ಸ್ವಲ್ಪ ನಾವು ಪ್ಲೇಸ್ ಬಿಡಬೇಕಾಗುತ್ತೆ, ಸ್ವಲ್ಪ ಖಾಲಿ ಇರಬೇಕು. ಸೊ ಬಟ್ ಅದು ಮಾಡ್ತಾ ಇಲ್ಲ, ಟೈಮು ಸೆನ್ಸ್ ಇದೆ ಇಲ್ಲ. ಆ್ಯಕ್ಚುಲಿ ಅಷ್ಟವಿಧ ಆಹಾರ ವಿಧಿ ವಿಶೇಷ ಆಯತ್ನಸ್ ಅಂತ ಹೇಳ್ತಾರೆ ಆಯುರ್ವೇದ. ನಾವು ಊಟ ಮಾಡೋಕ್ಕೆ ಕುತ್ಕೋಬೇಕಂದ್ರೆ ಇವೆಲ್ಲ ಇರಬೇಕಂತ. ಫಸ್ಟ್ ಏನು ತಿನ್ನಬೇಕು, ಮಧುರ ರಸ ಪ್ರಧಾನ. ಆಯುರ್ವೇದದಲ್ಲಿ ಷಡ್ರಸಯುಕ್ತ ಆಹಾರ ಅಂತ ಹೇಳ್ತಾರೆ. ಮಧುರ ಆಮ್ಲ ಲೈಕ್ ಲವಣ, ಕಟು, ತಿಕ್ತ, ಕಷಾಯ ರಸ, ಇವೆಲ್ಲ ಊಟದಲ್ಲಿ ಇರಬೇಕಂತ ಹೇಳ್ತಾರೆ. ಅಟ್ಲೀಸ್ಟ್ ದಿನದಲ್ಲಿ ಮಧುರ ರಸ ಆಹಾರತೋ ಸ್ಟಾರ್ಟ್ ಮಾಡಿ. ಮಧುರ ರಸ ಅಂದರೆ ಎನಿ ಕೈಂಡ್ ಆಫ್ ಸ್ವೀಟ್ ತಗೊಂಡು ಆಮೇಲೆ ಊಟದಲ್ಲಿ ಸ್ವಲ್ಪ ಕಟು ರಸ ಪ್ರಧಾನ. ಕಟು ರಸ ಅಂದರೆ ಸ್ಪೈಸಿ ತಿನ್ಬೋದು. ಏನ್ ತಿಕ್ತರಸ, ತಿಕ್ತರಸ ಇಸ್ ಅ ಬೆಸ್ಟ್. ತಿಕ್ತರಸ ಅಂದರೆ ಸ್ವಲ್ಪ ಕಹಿ ಅಂತಾರಲ್ಲ, ಅದು ಕೂಡ ಭಾಳ ಒಳ್ಳೆಯದು. ಅಂದರೆ ಜಿ ಐ ಟಿ ಒಳಗೆ ಏನೇನು ತ್ರಾಸ ಇರ್ಬೋದು, ಲೈಕ್ ಗಾಯ ಇರ್ಬೋದು, ಅವೆಲ್ಲ ಹೀಲ್ ಆಗಬೇಕಂದ್ರೆ ತಿಕ್ತರಸ ಆಹಾರ ಒಳ್ಳೆಯದು. ತಿಕ್ತರಸ ಅಂದರೆ ಸ್ವಲ್ಪ ಕಹಿ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಎಟ್ ದ ಎಂಡ್ ಆಫ್ ದ ಲೈಕ್ ಮೀಲ್, ಸೊ ಮಜ್ಜಿಗೆ ಅಂತ ಹೇಳ್ತಾರೆ ಬಟರ್ ಮಿಲ್ಕ್, ಅದು ಸ್ವಲ್ಪ ಕಷಾಯ ರಸ ಇರ್ತದೆ. ಸೊ ಮಧುರ ರಸದಿಂದ ಊಟ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿ ಕಷಾಯ ರಸ ಜೊತೆನೆ ಎಂಡ್ ಮಾಡಬೇಕಾಗತ್ತೆ. ಇದೆಲ್ಲ ಅಂದರೆ ಷಡ್ರಸಯುಕ್ತ ಆಹಾರನೇ ನಾವು ತಗೋಬೇಕು. ಇದರಿಂದ ಮೈಕ್ರೋಬ್ಸ್ ಅಂದರೆ ಗಟ್ಟಲ್ಲಿ ಕೂಡ ಹೆಲ್ದಿ ಮೈಕ್ರೋಬ್ಸ್ ಅಂತ ಇರ್ತವೆ. ಸೊ ಅವು ಡೆವಲಪ್ ಆಗಿ ಸ್ವಲ್ಪ ಗಟ್ ಬ್ರೈನ್ ಆಕ್ಸಸ್ ಮೇಂಟೈನ್ ಮಾಡಿದ್ರೆ ಗಟ್ ಹೆಲ್ತ್ನು ಕೂಡ ಅವು ಮೇಂಟೈನ್ ಮಾಡ್ತಾ ಇರ್ತವೆ. ಅದಕ್ಕೋಸ್ಕರ ಇವೆಲ್ಲ ಮೇಂಟೈನ್ ಆಗಬೇಕಂದ್ರೆ ನಾವು ಮನೆಗನ ಪ್ರಿಪರೇಷನ್ ಮಾಡಿಕೊಂಡು ಇವೆಲ್ಲ ಮಧುರಸ, ಆಮ್ಲ, ಲವಣ, ಕಟುರಸ, ತಿಕ್ತರಸ ಆ್ಯಂಡ್ ಕಷಾಯರಸ ಆಹಾರಸ, ಆ ಕೈಂಡ್ ಆಫ್ ವೆಜಿಟೇಬಲ್ ಚೂಸ್ ಮಾಡಿಕೊಂಡು, ಆ ಕೈಂಡ್ ಆಫ್ ಪಲ್ಯ ಅವೆಲ್ಲ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಾವು ಏನು ಊಟ ಮಾಡ್ತೀವಿ ಇದೆಲ್ಲ ಫಾಲೋ ಮಾಡಿದರೆ ಯಾವುದು ಗಟ್ ಸಮಸ್ಯೆಗಳು ಬರಲ್ಲ. ಅದು ಅದರಲ್ಲಿ ಕೂಡ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ರೆಡ್ ಕಲರ್ ಫ್ರೂಟ್ಸ್ ಇರ್ಬೋದು, ರೆಡ್ ಕಲರ್ ವೆಜಿಟೇಬಲ್ಸ್ ಇರ್ಬೋದು, ಇದರೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್. ಆಕ್ಸಿಡೇಷನ್ ಅಂದರೆ ಬೇರೆ ಇರ್ತದೆ. ಆಕ್ಸಿಡೇಷನ್ ಅಂದರೆ ನಾವು ಏನೇನು ಫುಡ್ ತಗೊಂಡಿದ್ರೆ ಇಮ್ಮಿಡಿಯೇಟ್ ಬಾಡಿ ಒಳಗೆ ಸೆಲ್ ಡ್ಯಾಮೇಜ್ ಆಗಿ ಆ ಸೆಲ್ ನಾನಾ ವಿಧ ಕನ್ವರ್ಟ್ ಆಗಿ ಕ್ಯಾನ್ಸರ್ ಸೆಲ್ಗಳಾಗಿ ಕೂಡ ಡೆವಲಪ್ ಆಗಿ ಚಾನ್ಸಸ್ ಇರ್ತವೆ. ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂದರೆ ಈ ಆಕ್ಸಿಡೇಷನ್ ಪ್ರಾಸೆಸ್ ಕಡಿಮೆ ಮಾಡಿ ಸೆಲ್ ಹೆಲ್ತ್. ಬಾಡಿ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್. ನಾವು ಟಿಶ್ಯೂ ತಗೊಂಡಿದ್ರೆ ಅದರಲ್ಲಿ ಹಂಡ್ರೆಡ್ಸ್ ಆಫ್ ಸೆಲ್ಸ್ ಇರ್ತವೆ. ಆ ಹೆಲ್ತ್ ಮೇಂಟೈನ್ ಮಾಡಬೇಕಂದ್ರೆ ಕೂಡ ನಾವು ಒಳ್ಳೆ ಆಹಾರನೇ ತಗೋಬೇಕು. ಸೊ ಅದರಿಂದನೇ ಸೆಲ್ ಡೆವಲಪ್ಮೆಂಟ್ ಇರುತ್ತೆ. ನಾವು ಸರಿಯಾಗಿ ಊಟ ತಗೊಂಡಿದ್ದಲ್ಲ ಅಂದರೆ ಆ ಸೆಲ್ ದೊಡ್ಡ ಸೆಲ್ ಆಗಿದೆ, ಅದರಿಂದ ಟ್ಯೂಮರ್, ಅದರಿಂದ ಕ್ಯಾನ್ಸರ್ ಇದೆಲ್ಲ ಬರ್ತವೆ. ಸೊ ಊಟ ಇಸ್ ಅ ಮೇನ್, ಲೈಕ್ ಫುಡ್ ನಾವೇನು ತಿಂತೀವಿ ಅದನ್ನೇ ಮೇನ್. ಅದು ಫಿಸಿಕಲ್ ಹೆಲ್ತ್ಗೆ ಮೇನ್, ಈವನ್ ಮೆಂಟಲ್ ಹೆಲ್ತ್ಗೆ ಕೂಡ ಬ್ರೈನ್. ಸೊ ಅದು ನಾವು ಈ ಜನರೇಷನಲ್ಲಿ ಫಾಲೋ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇಷ್ಟು ಸಮಸ್ಯೆಗಳು.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu Skin and Hair Care, Ayur Cardiology, Abhaya Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831-2486-286.

0: ಆಹಾರದ ಬಗ್ಗೆ ಮಾತನಾಡಿದ್ವಿ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಎಲ್ಲರೂ ಅದರಲ್ಲಿ ಸಮಸ್ಯೆ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಆಗಿರಲಿ ಮೊಬೈಲ್ ಬಳಕೆ ಆಗಿರಲಿ, ಇದರಿಂದ ಮಾನಸಿಕ ಆರೋಗ್ಯ ಏನಾದರೂ ಸಮಸ್ಯೆ ಆಗುತ್ತಾ, ಅದರ ಬಗ್ಗೆ ತಿಳಿಸಿ.
1: ಮಾನಸಿಕ ಆರೋಗ್ಯ ಬಹಳ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಸರ್. ಇದು ಟೆಕ್ನಾಲಜಿ ಇರಬಹುದು, ಸ್ಮಾರ್ಟ್ ಫೋನ್ಸ್ ಇರಬಹುದು, ಈವನ್ ಸ್ಟೂಡೆಂಟ್ಸ್ ಕೂಡ ನಾವು ಕ್ಲಾಸ್ ಹೋಗ್ತಾ ಇದೀವಿ ಅಂದ್ರೆ ಸ್ಟೂಡೆಂಟ್ಸ್ ನೋಟ್ಸ್ ತಗೊಂಡು ಬರ್ತಾ ಇಲ್ಲ ಕ್ಲಾಸ್ಗೆ, ಡೈರೆಕ್ಟ್ ಆಪಲ್ ಟ್ಯಾಬ್ಲೆಟ್ ಆ ತರ ಫೋನಲ್ಲೇನೆ ಅವ್ರು ನೋಟ್ಸ್ ಬರಿತಾ ಇದಾರೆ. ಅದರಿಂದ ಬಹಳ ಸಮಸ್ಯೆಗಳು ಬರ್ತವೆ. ಈಗ ನೋಮೋಫೋಬಿಯಾ ಅಂತಿದೆ, ಫೋಮೋ ಅಂತ ಅಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಸೀಜಸ್ ಹೇಳಿದ್ದಾರೆ. ಅಂದ್ರೆ ಫೋನ್ ಬಿಟ್ಟು ಬಂದಿದ್ರು ಕೂಡ ಒಂದ್ ಕೈಂಡ್ ಆಫ್ ಆಂಗ್ಸೈಟಿ ಡೆವಲಪ್ ಆಗ್ತಾ ಇದೆ. ಏನಾಗ್ತಾ ಇದೆ, ಏನ್ ಮೆಸೇಜ್ ಬಂದಿದೆ, ಏನ್ ಕಾಲ್ ಬರ್ತಾ ಇದೆ ಅಂತ ಇವರಿಗೆ ಕ್ಲಾಸ್ ಕಾನ್ಸಂಟ್ರೇಟ್ ಮಾಡಲ್ಲ. ಫಸ್ಟ್ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾರೆ. ಅದು ಕೂಡ ಒಂದು ಡಿಸೀಸ್. ಅದು ಕೂಡ ಓಕೆ, ಒಂದ್ಸಲ ಆಗಿದೆ ಅಂದ್ರೆ ಓಕೆ, ಟೂ ಟೈಮ್ಸ್ ಆಗಿದೆ ಅಂದ್ರೆ ಓಕೆ, ಟೆನ್ ಟೈಮ್ಸ್ ಆಗಿದೆ ಅಂದ್ರೆ ಕೂಡ ಓಕೆ, ಬಟ್ ಹೋಲ್ ಸಿಕ್ಸ್ ಮಂತ್ಸ್, ಹೋಲ್ ಒನ್ ಮಂತ್ ಈ ಕೈಂಡ್ ಆಫ್ ಫಿಯರಿಂಗ್ ಇದೆ ಅಂದ್ರೆ ಏನಾಗ್ತಾ ಇದೆ, ಏನ್ ಮೆಸೇಜ್ ಬರ್ತಾ ಇದೆ, ಅದು ಕೂಡ ಒಂದು ಕೈಂಡ್ ಆಫ್ ಡಿಸೀಸ್. ಲೈಕ್ ನೋಮೋಫೋಬಿಯಾ, ಫೋಮೋ ಈ ತರ ಡಿಸೀಸ್ ಕೂಡ ಡಯಾಗ್ನೋಸ್ ಮಾಡಿ ಹೇಳಿದ್ದಾರೆ. ಅಂಡ್ ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರ್ ಅಂದ್ರೆ ಈಗ ಚಿಕ್ಕ ವಯಸ್ಸು ಅವರಿದ್ದವರು, ಕಿಡ್ಸ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ ಒಂದ್ಸಲ ಮೊಬೈಲ್ ಇಟ್ಕೊಂಡಿದ್ರೆ ಅದರಲ್ಲಿ ಏನೋ ಟೈಪ್ ಆಫ್ ಗೇಮ್ಸ್ ಆಟ ಆಡ್ತಾ ಇರ್ತಾರೆ. ಅದರಿಂದ ಅವರು ಆ ಕಮೆಂಟ್ಸ್ ಕೂಡ ಫಾಲೋ ಮಾಡಿಕೊಂಡು ಮತ್ತೆ ಅವ್ರ ಲೈಫ್ನ ಹಾಲ್ ಮಾಡ್ಕೊತ ಇದ್ದಾರೆ ಕಿಡ್ಸ್ ಸ್ಪೆಷಲಿ. ಇದೆಲ್ಲ HPA ಆಕ್ಸಿಸ್ ಅಂತಿದೆ, ಹೈಪೋಥಾಲಮೋ ಪಿಟ್ಯುಟ್ರಿ ಆಕ್ಸಸ್. ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು, ಆ ಬ್ಲೂ ರೈಟ್ ಏನೇನು ರಿಲೀಸ್ ಆಗುತ್ತಲ್ಲ ಮೊಬೈಲಿಂದ, ಅದರಿಂದ ಕೂಡ ಸೊ ಬಹಳ ಸಮಸ್ಯೆಗಳು. ಸ್ಪೆಷಲಿ ನಾನು ಹೇಳಿದ ಪ್ರಕಾರ ಮೆಲಟೋನಿನ್ ಲೆವೆಲ್ಸ್ ಕಡಿಮೆ ಆಗ್ತದೆ, ಸೊ ಅದರಿಂದ ನಿದ್ರಾಲೇಮಿ ಬರುತ್ತೆ, ಅದರಿಂದ ಆಲ್ ಕೈಂಡ್ಸ್ ಆಫ್ ಲೈಕ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಇಶ್ಯೂಸ್ನು ಬರ್ತವೆ. ಸೊ ಸೋಷಿಯಲ್ ಮೀಡಿಯಾ ಹೈಲಿ ಇನ್ಫ್ಲುಯೆನ್ಸಿಂಗ್ ಬೋತ್ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತು ವಿವರವಾದ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗದಿಂದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ಡಾಕ್ಟರ್ ಮೇಡಮ್, ಈಗ ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ. ಬಹಳ ಮುಖ್ಯವಾಗಿ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಡಲು ಆಯುರ್ವೇದದಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ, ಅದರ ಬಗ್ಗೆ ತಿಳಿಸಿ.
1: ಸೊ ಆಯುರ್ವೇದ ಪೇಷಂಟ್ ಬಂದ್ಮೇಲೆ ನಾವು ಆಕ್ಚುಲಿ ಒಂದು ಡಯಾಗ್ನೋಸ್ಟಿಕ್ ಟೂಲ್ಸ್ ಅಂತ ಇರ್ತವೆ, ಲಕ್ಷಣಗಳು ಸತ್ವ ಪರೀಕ್ಷಾ ಅಂತ ಇದೆ. ಸೊ ಅದರಿಂದ ಮಿನಿಮಮ್ 17-20 ಸಿಂಪ್ಟಮ್ಸ್ ಇರ್ತವೆ. ಅದರಿಂದ ನಾವು ಪೇಷಂಟ್ ಕೇಳ್ತೀವಿ, ಕ್ವಶನ್ಸ್ ಕೇಳಿ ಇದು ಈ ಸಿಂಪ್ಟಮ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ನಾವು ಡಿವೈಡ್ ಮಾಡ್ತೀವಿ ಪೇಷಂಟ್ಸ್. ಮೈಲ್ಡ್ ಸಿಂಪ್ಟಮ್ಸ್ ಇದ್ದಾಗ ಸುಮ್ಮನೆ ಅವ್ರ ಜೊತೆ ಮಾತಾಡಿ ಕೌನ್ಸಿಲಿಂಗ್ ಕೊಡೋದು, ಅದು ಸತ್ವಾವಜಯ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅವ್ರ ಸಮಸ್ಯೆ ಏನೋ ಕೇಳಿಕೊಂಡು ಅವ್ರಿಗೆ ನಮ್ಮಿಂದ ಏನೇನ ಯೂಸ್ ಆಗುತ್ತೆ, ನಾವು ಸ್ವಲ್ಪ ಸೊಲ್ಯೂಷನ್ಸ್ ಏನೇನು ಕೊಡೋದು, ಮೈಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಅದ್ರವೀಭೂತ ಚಿಕಿತ್ಸೆ ಅಂದರೆ ನಾವು ಅಲ್ಲಿ ಏನು ಮೆಡಿಸಿನ್ ಕೊಡಲ್ಲ, ಸುಮ್ಮನೆ ಅವ್ರಿಗೆ ಸ್ವಲ್ಪ ಧೈರ್ಯ ಕೊಡೋದು ಥ್ರೂ ಕೌನ್ಸಿಲಿಂಗ್ ಮೆಥಡಾಲಜೀಸ್. ಸ್ವಲ್ಪ ರಿಲ್ಯಾಕ್ಸೇಷನ್, ಯೋಗ ಥೆರಪಿ ಇರ್ಬೋದು, ಆರ್ಟ್ ಥೆರಪಿ ಇರ್ಬೋದು, ಮ್ಯೂಸಿಕ್ ಥೆರಪಿ, ಡ್ಯಾನ್ಸ್, ಡ್ರಾಮಾ ಥೆರಪೀಸ್ ಆ್ಯಂಡ್ ಮೆನಿ ಥೆರಪೀಸ್ ಆರ್ ದೇರ್. ಸೊ ಅದೆಲ್ಲ ನಾವು ಕೊಟ್ಟು ಸ್ವಲ್ಪ ಪೇಷಂಟ್ನ ರಿಲ್ಯಾಕ್ಸ್ ಮಾಡ್ತೀವಿ, 6 months ಅಬ್ಸರ್ವೇಷನ್ ಮಾಡ್ತೀವಿ, ಈ ಫುಡ್ ತಿನ್ನಿರಿ, ಈ ಫುಡ್ ತಿನ್ನಬಾರ್ದು ಅಂತ ಹೇಳಿ ಪೇಷಂಟ್ ಕಳಿಸ್ತೀವಿ. ಸೊ 6 months ಆದಮೇಲೆ ಸಿಮ್ನಿ ಮತ್ತೆ ಪೇಷಂಟ್ಸ್ ಮತ್ತೆ ಅದೇ ಕಂಪ್ಲೇಂಟ್ಸ್ ಜೊತೆ ಬಂದಿದ ಮೇಲೆ ಅವ್ರು ಸೆಕೆಂಡ್ ಸ್ಟೇಜ್ ಮಾಡ್ರೇಟ್ ಸಿಂಪ್ಟಮ್ಸ್ ಇದ್ದಾಗ ಅಂತ ನಾವು ಕನ್ಸಿಡರ್ ಮಾಡಿ ಅದರಿಂದ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಚಾಲು ಮಾಡ್ತೀವಿ. ಅದರಿಂದ ಆಯುರ್ವೇದದಲ್ಲಿ 3 types ಆಫ್ ಟ್ರೀಟ್ಮೆಂಟ್ಸ್ ಅಂತಿದ್ದಾವೆ, ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ, ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂಡ್ ಸತ್ವಾವಜಯ ಚಿಕಿತ್ಸೆ ಅಂತಿದೆ. ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಅಂದ್ರೆ ಅದರಲ್ಲಿ ಮೆಡಿಸಿನ್ಸ್ ಎಲ್ಲ ಬರ್ತಾವೆ, ಶೋಧನ ಅಂಡ್ ಶಮನ ಚಿಕಿತ್ಸೆ ಅಂತ. ಶಮನ ಅಂದ್ರೆ ಓನ್ಲಿ ಮೆಡಿಸಿನ್ಸ್, ಓರಲ್ ಮೆಡಿಸಿನ್ಸ್ ನಾವು ಕೊಡ್ತೀವಿ. ಶೋಧನ ಅಂದ್ರೆ ಅದರಲ್ಲಿ ಪಂಚಕರ್ಮ ಥೆರಪಿ ಕೂಡ ಬರ್ತಾವೆ. ಸೊ ಎಲ್ಲರಿಗೂ ಪಂಚಕರ್ಮ ಕೊಡಲ್ಲ, ಯಾರಿಗೆ ಅವಶ್ಯಕತೆ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ 1 ಸಿಂಪ್ಟಮ್ಸ್ ಅಷ್ಟೇ ಇದಾವೆ, ಅಷ್ಟು ಇದವ್ರಿಗೆ ಪಂಚಕರ್ಮ ನಾವು ಅಷ್ಟು ಕೊಡಲ್ಲ. ಸುಮ್ಮನೆ ಒಂದು ಮೆಡಿಸಿನ್ ಬರೋದು, ಕಾಮನ್ ಮೆಡಿಸಿನ್ಸ್ ಇರ್ತಾವೆ, ಬ್ರಾಹ್ಮಿ, ಶಂಖಪುಷ್ಪಿ, ಮಾನಸಮಿತ್ರ ವಟಕ, ಕಲ್ಯಾಣಕ ಘೃತ ಈ ತರ ಮೆಡಿಸಿನ್ಸ್ ಇರ್ತಾವೆ. ಸುಮ್ಮನೆ ಬರೆಯೋದು 1 ಆದ್ಮೇಲೆ ಬನ್ನಿ ಅಂತ ನಾವು ಹೇಳಿ ಕಳಿಸ್ತೀವಿ. ಕೆಲವು ಪೇಷಂಟ್ಸ್ ಇಯರ್ಸ್ ಟುಗೆದರ್ ಮೆಡಿಸಿನ್ಸ್ ತಗೊಂತಾರೆ, ಮಾಡರ್ನ್ ಮೆಡಿಸಿನ್ಸ್ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡು ಮತ್ತೆ ವಾಪಸ್ ಬರ್ತಾರೆ. ಸೊ ಅವ್ರಿಗೆ ಬೋತ್ ಶಮನ ಆ್ಯಂಡ್ ಶೋಧನ ಅಂದ್ರೆ ಓರಲ್ ಮೆಡಿಸಿನ್ ಜೊತೆನೆ ನಾವು ಪಂಚಕರ್ಮ ಥೆರಪೀಸ್, ಅದರಲ್ಲಿ ವಮನ್ನ ವಿರೇಚನ ಇಂಡ್ಯೂಸ್ ಮಾಡೋದು, ನಾವೇ ವಾಮಿಟಿಂಗ್ ಇಂಡ್ಯೂಸ್ ಮಾಡೋದು, ಡಿಟಾಕ್ಸಿಫಿಕೇಶನ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ, ಅದೆಲ್ಲ ನಾವು ಹೇಳ್ತೀವಿ. ಸೊ ಅದ್ರ ಜೊತೆನೆ ದೈವ ವ್ಯಾಪಾರ ಚಿಕಿತ್ಸೆ ಅಂತ ಒಂದು ಚಾಪ್ಟರ್ ಇರುತ್ತದೆ ಆಯುರ್ವೇದದಲ್ಲಿ, ಅದರಲ್ಲಿ ಮಣಿಮಂಗಳ ಪೂಜಾಸ್, ಏನೇ ಕೈಂಡ್ ಆಫ್ ಪೂಜಾಸ್ ನೋಡಿದರೆ ಇವಾಗ ಇದು ಕೂಡ ಹೈಲೈಟ್ ಆಗ್ತಾ ಇದೆ, ಜ್ಯೋತಿಷ್ ಶಾಸ್ತ್ರ ಅಂಡ್ ಆಧ್ಯಾತ್ಮಿಕ ಶಾಸ್ತ್ರ, ಈವನ್ ಯೂಟ್ಯೂಬಲ್ಲಿ ಈ ಮಂತ್ರ ಓದಿದರೆ ಈ ತರ ಧೈರ್ಯ ಬರುತ್ತೆ, ಈ ಮಂತ್ರ ಅದು ಒಳ್ಳೇದು ಆಯುರ್ವೇದದಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಅದು ಎಫೆಕ್ಟ್ ಕೂಡ ನಾನು ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಕೆಲವು ಮಂತ್ರ ಹೇಳ್ತೀವಿ ಪೇಷಂಟ್ಗೆ, ಆಂಜನೇಯ ಸ್ವಾಮಿ ಮಂತ್ರ ಇರ್ಬೋದು, ಇಲ್ಲ ಬೃಹಸ್ಪತಿ ಮಂತ್ರ ಅಂತ ಇರ್ತವೆ, ಆ್ಯಂಡ್ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಹಾಮೃತ್ಯುಂಜಯ ಮಂತ್ರ. ಸೊ ನಾವು ದಿನ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಬಟ್ ಆ ರೂಮಲ್ಲಿ ಪೇಷಂಟ್ ಐ ಪಿ ಡಿ ಅಡ್ಮಿಟ್ ಆಗಿದ್ರೆ ಮ್ಯೂಸಿಕ್ ಬರ್ತಾನೆ ಇರುತ್ತೆ. ಸೊ ಅದರಿಂದ ಕೂಡ ರಿಸರ್ಚ್ ಮಾಡ್ತೀವಿ ಪೇಷಂಟ್ ವಿತೌಟ್ ಮೆಡಿಸಿನ್ಸ್ ಓನ್ಲಿ ಬೈ ಲಿಸ್ನಿಂಗ್ ದಿಸ್ ಎನಿ ಇಂಪ್ರೂವ್ಮೆಂಟ್ ಇಸ್ ದೇರ್ ಆರ್ ನಾಟ್, ಅದು ಕೂಡ ನಾವು ಚೆಕ್ ಮಾಡಿ ಪೇಪರ್ಸ್ ಕೂಡ ನಾವು ರಿಸರ್ಚ್ ಆರ್ಟಿಕಲ್ಸ್ ಕೂಡ ಬರಿತೀವಿ. ಸೊ ಸುಮ್ಮನೆ ವಿತೌಟ್ ಲೈಕ್ ಗಿವಿಂಗ್ ದ ಮೆಡಿಸಿನ್ಸ್ ಅದನ್ನು ಅಬ್ಸರ್ವೇಷನ್ ಮಾಡ್ತೀವಿ. ಇದೆಲ್ಲ ದೈವಪಾಶ್ರಯ ಚಿಕಿತ್ಸೆ. ಕೆಲವು ಮಣಿ ಅಂತಾರೆ ನವರತ್ನಾಸ್ ರಿಲೇಟೆಡ್ ಮಣಿಸ್ ಕೂಡ ಹಚ್ಕೊಳಕ್ಕೆ ಹೇಳ್ತೀವಿ. ಸೊ ಅದರಿಂದ ಕೂಡ ಅಂದರೆ ಅವ್ರಿಗೆ ಏನು ತ್ರಾಸಿಲ್ಲ, ಬಟ್ ಅವ್ರಿಗೆ ಒಂದು ಬೇಕು ಟ್ರೀಟ್ಮೆಂಟ್. ಸೊ ಇದೆಲ್ಲ ನಾವು ಹೇಳ್ತೀವಿ. ಆ್ಯಂಡ್ ಸತ್ವಾವಚಾರ ಚಿಕಿತ್ಸೆ ಅಂದರೆ ಅದು ಕಂಪ್ಲೀಟ್ ಕೌನ್ಸಿಲಿಂಗ್ ಟೆಕ್ನಿಕ್ಸ್ ಇರ್ತವೆ, ಅದರಲ್ಲಿ ಯೋಗ ಬರುತ್ತೆ, ಜ್ಞಾನ ಅಂತಾರೆ, ಬುಕ್ಸ್ ಓದರಿ ಅಂತ, ಇವೆಲ್ಲ ಜ್ಞಾನ, ಧೈರ್ಯ, ಸಮಾಧಿ, ಸ್ಮೃತಿ ಇವೆಲ್ಲ ಬರ್ತವೆ.
0: ಇಷ್ಟೆಲ್ಲ ಚಿಕಿತ್ಸೆಗಳ ಬಗ್ಗೆ ನೀವು ತಿಳಿಸಿದ್ರಿ ವಿವರವಾಗಿ ಆಯುರ್ವೇದದ ಬಗ್ಗೆ. ಬಹಳ ಮುಖ್ಯವಾಗಿ ಇವತ್ತಿನ ಈ ಒಂದು ದಿನ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನ, ಮಾತನಾಡುವುದು ಎಷ್ಟು ಮುಖ್ಯ ಆಗಿದೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾರು ತಮ್ಮ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳೋದಿಲ್ಲ. ಬಹಳ ಮುಖ್ಯವಾಗಿ ಈ ಒಂದು ದಿನ ಏನಾದರೂ ವೈದ್ಯರ ಕಡೆ ಹೋಗ್ತಾ ಇದ್ದೇವೆ ಮಾನಸಿಕ ಆರೋಗ್ಯಕ್ಕೆ ಅಂದರೆ ಒಂದು ಸಮಾಜದಲ್ಲಿ ವಿಭಿನ್ನವಾಗಿ ನೋಡ್ತಾರೆ, ಆ ಸ್ಟಿಗ್ಮಾ ಇನ್ನೂ ಇದೆ. ಮಾತನಾಡುವುದು ಹಂಚಿಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ, ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಅದಕ್ಕೆ ಈ ವರ್ಷದಲ್ಲಿ ಮೆಂಟಲ್ ಹೆಲ್ತ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಥೀಮ್ ಚೇಂಜ್ ಆಗಿದೆ ಸರ್. ಲಿವ್ಡ್ ಎಕ್ಸ್ಪೀರಿಯೆನ್ಸಸ್ ಹರ್ಡ್, ಅಂದರೆ ಪೇಷಂಟ್ ಹತ್ರ ನಾವೇ ಹೋಗಿ ಅವರೇನು ಅಂತ, ಅವ್ರ ಸಮಸ್ಯೆ ಅಂತ ಏನಂತ ಕೇಳೋದು ನಮ್ಮದು ಮುಖ್ಯ ಉದ್ದೇಶ. ರಿಯಲ್ ವಾಯ್ಸ್, ಹಿಯರಿಂಗ್ ಆಫ್ ರಿಯಲ್ ವಾಯ್ಸ್, ಅವ್ರ ಪೇಷಂಟ್ ಕಷ್ಟ ಏನಂತ, ಅವ್ರ ತ್ರಾಸ ಏನಂತ ಕೇಳೋದು ಮೇನ್ ಥೀಮ್ ಈ ವರ್ಷದ ಥೀಮ್. ಆ್ಯಂಡ್ ರಿಯಲ್ ಚಾಲೆಂಜ್, ಅವ್ರು ಏನು ಕೈಂಡ್ ಆಫ್ ಅ ಚಾಲೆಂಜ್ ಫೇಸ್ ಮಾಡ್ತಾ ಇದ್ದಾರೆ, ನಮ್ಮಿಂದ ಸೊಲ್ಯೂಷನ್ ಏನಾಗ್ಬೋದು. ಜಸ್ಟ್ ಲಿಸ್ನಿಂಗ್, ಲಿಸ್ನಿಂಗ್ ದ ಪೇಷಂಟ್ ಈಸ್ ಓನ್ಲಿ ದ ಥೀಮ್ ಆಫ್ ದಿಸ್ ಇಯರ್. ಅಂದರೆ ಅವರು ಬರ್ತಾ ಇಲ್ಲಲ್ಲ, ನಾವೇ ಅವ್ರ ಹತ್ರ ಹೋಗೋದು, ಅವ್ರನ್ನ ಕೇಳೋದು, ಮೇನ್ ಕೇಳೋದು ಅಷ್ಟೇ. ಸೊ ಅದು ಮೇನ್ ಮುಖ್ಯ ಉದ್ದೇಶವಾಗಿ ಮೇನ್ ಈ ವರ್ಷ ನಾವು ಇದೆಲ್ಲ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮಿಂದ ನಮ್ಮ ಕಾಲೇಜಿಂದ ಕೂಡ ಭಾಳ ಕಾರ್ಯಕ್ರಮಗಳು ಮಾಡೀವಿ, ಅದರಿಂದ ಥ್ರೂ ರೇಡಿಯೋ ಟಾಕ್ಸ್ ಅವೇರ್ನೆಸ್ ನಾವು ಸ್ವಲ್ಪ ಜನರೇಟ್ ಮಾಡೋದು, ಅದರಿಂದ ಇವತ್ತು ಕಾಲೇಜ್ ವಿಸಿಟ್ ಕೂಡ ಆಯಿತು. ಅಂದರೆ ಸ್ಪೆಷಲಿ ಸ್ಟೂಡೆಂಟ್ಸ್ ಅದರೊಳಗೆ ಅವ್ರಿಗೆ ಸ್ಟ್ರೆಸ್ ಹೆಂಗೆ ರೆಡ್ಯೂಸ್ ಮಾಡ್ಬೋದು, ಸ್ಟ್ರೆಸ್ ಕೋಪಿಂಗ್ ಸ್ಕಿಲ್ಸ್ ಹೆಂಗೆ ಡೆವಲಪ್ ಮಾಡ್ಕೋಬೋದು ಅಂತ ಒಂದು ಕೈಂಡ್ ಆಫ್ ಅವೇರ್ನೆಸ್, ಹೌ ಸ್ಟಿಗ್ಮಾಯಿಂದ ಹೆಂಗೆ ಹೊರಗಡೆ ಬರ್ಬೋದು ಅಂತ ಈ ಕೈಂಡ್ ಆಫ್ ಗೆಸ್ಟ್ ಲೆಕ್ಚರ್ಸ್ ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಟಾಕ್ಸ್ ಮಾಡ್ತಾ ಇದ್ವಿ, ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಟು ಕ್ರಿಯೇಟ್ ಸಮ್ ಅವೇರ್ನೆಸ್ ಟು ಗೆಟ್ ರಿಡ್ ಆಫ್ ದ ಸ್ಟಿಗ್ಮಾ. ಇದಕ್ಕೋಸ್ಕರ ನಾವು ನಮ್ಮ ಕಾಲೇಜಿಂದ ಸ್ಪೆಷಲಿ ಡಿಪಾರ್ಟ್ಮೆಂಟ್ ಆಫ್ ಮಾನಸರೋಗಿಂದ OPD ನಂಬರ್ 13 ನಾವು ಇಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಆನ್ ದ ಈವ್ ಆಫ್ ಓಲ್ಡ್ ಮೆಂಟಲ್ ಹೆಲ್ತ್ ಡೇ.
0: ಡಾಕ್ಟರ್ ಮೇಡಮ್, ಆಯುರ್ವೇದದಲ್ಲಿ ತಾವು ದಿನಚರ್ಯ ಋತುಚರ್ಯ ಅಂತ ಹೇಳಿದ್ರೆ, ಉತ್ತಮವಾದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಉತ್ತಮವಾಗಿರಲು ಯಾವ ರೀತಿಯ ಒಂದು ದಿನಚರ್ಯ ಪಾಲಿಸಬೇಕು, ಅದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿ.
1: ಒಂದು ದಿನಚರ್ಯ ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಹೇಳ್ತಾರೆ. ಯಾವಾಗಲೂ 4:30 ಇಸ್ ಅ ರೈಟ್ ಟೈಮ್ ಟು ವೇಕ್ ಅಪ್. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ವಾತಾವರಣ ಅದೆಲ್ಲ ಪ್ರಶಾಂತವಾಗಿರುತ್ತೆ, ಬ್ರಹ್ಮರಂಧ್ರ ಇರ್ತದೆ, ಅದು ಓಪನ್ ಆಗಿರುತ್ತದೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ನಾವು ಏನು ಓದಿದ್ದೀರಿ ಕೂಡ, ಏನು ಕೇಳಿದ್ರಿ ಕೂಡ, ಸೊ ಡೈರೆಕ್ಟಾಗಿ ಬ್ರೈನ್ ಹೋಗಿ, ಸೊ ಸ್ವಲ್ಪ ಮಾಡಿಫಿಕೇಶನ್ಸ್ ಲೈಕ್ ಬ್ರೈನ್ ಒಳಗೆ ಕಾಗ್ನಿಟಿವ್ ಚೇಂಜಸ್ ಎಲ್ಲ ಬರ್ತಾವಂತ ಒಂದು ಆಯುರ್ವೇದದಲ್ಲಿ ಆರ್ಟಿಕಲ್ಸ್ ಕೂಡ ಇದ್ದಾವೆ. ಸೊ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟ ಅಂತ ಹೇಳ್ತಾರೆ. ಮಿನಿಮಮ್ 45 ಬಿಫೋರ್ ದ ಸನ್ರೈಸ್ ಇಸ್ ಅ ರೈಟ್ ಟೈಮ್ ಟು ವೇಕ್ ಅಪ್. ಸೊ ಅದರಿಂದ ನಾವು ಆಮೇಲೆ ವ್ಯಾಯಾಮ ಅಂತಲೂ ಹೇಳ್ತಾರೆ. ಸೊ ಅಟ್ಲೀಸ್ಟ್ 10-15 ಬೇಸಿಂಗ್ ಆನ್ ದ ಬಲ. ಅಂದರೆ ನಾವು ಸ್ವಲ್ಪ ವೀಕ್ ಇದ್ದೀವಿ ಬಟ್ ವ್ಯಾಯಾಮ ಮಾಡಬೇಕಂತ ಇಲ್ಲ. ಸೊ ನಾವು ಸ್ಟ್ರೆಂಥನ್ ಇರಬೇಕು. ಸೊ ಅಟ್ಲೀಸ್ಟ್ ಅರ್ಧ ಶಕ್ತಿ, ನಮ್ಗೆ ಎಷ್ಟು ಶಕ್ತಿ ಇದ್ರೋ ಅದರಿಂದ ಅರ್ಧ ಶಕ್ತಿ ಯೂಸ್ ಮಾಡಿ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ನೆಕ್ಸ್ಟ್ ಫಾಲೋಡ್ ಬೈ ಊಟ, ಅದು ಟೈಮ್ ಟು ಟೈಮ್ ಹೆಂಗೆ ಫುಡ್ ತಗೋಬೇಕು, ಷಡ್ರಸಯುಕ್ತ ಆಹಾರ ಸೇವನೆ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಕೂಡ ಎಷ್ಟು ಬೇಗ ಊಟ ಮಾಡಬೇಕು, ಆ್ಯಂಡ್ ಊಟ ಎಲ್ಲ ಡೈಜೆಸ್ಟ್ ಆದ್ಮೇಲೆ ಮತ್ತೆ ಮಲ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದೇ ದಿನಚರ್ಯ ಅಂತ ಫುಲ್, ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ್ಯಂಡ್ ರಾತ್ರಿ ತನಕ ನಾವು ಏನೇನು ಮಾಡಬೇಕು ಅದೆಲ್ಲ ಆಯುರ್ವೇದದಲ್ಲಿ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಫಾಲೋ ಮಾಡ್ಕೊತು, ಬಟ್ ಟೈಮ್ ಅಂತೂ ಫಾಲೋ ಮಾಡಬೇಕಲ್ಲ, ಒಂದು ಟೈಮ್ ಸೆನ್ಸ್ನೂ ಇರಬೇಕು. ಸ್ವಲ್ಪ ನಾಳೆ ಏನು ಮಾಡಬೇಕಂತ ಇವತ್ತು ದಿನವೇ ಸ್ವಲ್ಪ ಟೈಮ್ ಟೇಬಲ್ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ರೂಢಿ ಮಾಡಿಕೊಂಡಿದ್ರೆ ಸೊ ಅಷ್ಟು ಸ್ಟ್ರೆಸ್ ಇರಲ್ಲ, ಆಟೋಮೆಟಿಕಲಿ ನಾವು ಮುಂದೆ ಒಳ್ಳೆಯ ಕೆಲಸ ಮಾಡ್ಬೋದು ವಿತ್ ಗುಡ್ ಔಟ್ಕಮ್.
0: ಇವತ್ತಿನ ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸೊ ಅದೇ ನಾವು ಆಯುರ್ವೇದ ಇಂದ ಒಳ್ಳೆ ಟ್ರೀಟ್ಮೆಂಟ್ ಇದೆ ಮಾನಸಿಕ ಆರೋಗ್ಯಕ್ಕೆ. ಸೊ ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ನೋ ಅಬೌಟ್ ಆಯುರ್ವೇದ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅಂಡ್ ಆಲ್. ಸೊ ಅದಕ್ಕೋಸ್ಕರ ಈ ಕಾರ್ಯಕ್ರಮದಿಂದ ಆಯುರ್ವೇದದಲ್ಲಿ ಕೂಡ ಮಾನಸಿಕ ರೋಗ ಚಿಕಿತ್ಸೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಕೂಡ ಏನು ಸಮಸ್ಯೆ ಆಗಲ್ಲ. ಸೊ ಒಳ್ಳೆ ಟ್ರೀಟ್ಮೆಂಟ್ ನಮ್ಮ ಕೆಎಲ್ಇ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಅವೈಲೇಬಿಲಿಟಿ ಇದೆ. ಓಪಿಡಿ ನಂಬರ್ 13. ನಿಮ್ಗೆ ಏನೇನೋ ಸಮಸ್ಯೆಗಳಿದ್ದಾಗ ನಾವು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಅಂದ್ರೆ ಟೆಲಿ ಮನಸ್ ಅಂತ ಕೂಡ ಇದೆ. ಟೆಲಿ ಮನಸ್ ಅಂದ್ರೆ ಡೈರೆಕ್ಟ್ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರೆ ನಿಮ್ಮ ವಿಷಯ ಗೋಪ್ಯನೇ ಇರ್ತಾವೆ, ಯಾರಿಗೂ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಆ ತರ ಫೆಸಿಲಿಟೀಸ್ ನಮ್ಮ ಆಯುರ್ವೇದ ಕಾಲೇಜ್ ಇದೆ ಅಲ್ಲಿ ಇದ್ದಾವೆ. ಸೊ ಓಪಿಡಿ ನಂಬರ್ ನಾವು ಮೆನ್ಷನ್ ಮಾಡ್ತಾ ಇದೀವಿ ಅಂಡ್ ಅದರಿಂದ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡ್ತಾ ಇದೀವಿ. ಡೈರೆಕ್ಟ್ ಅಪ್ರೋಚ್ ಆಗ

0: ಅದಕ್ಕೆ ಏನಂತ ಆಸಿದೆ ಅಂದ್ರೆ ಡೈರೆಕ್ಟ್ ಫೋನ್ ಮಾಡಿ ಕೂಡ ಹೇಳ್ಬೋದು, ನಿಮ್ ವಿಷಯದಲ್ಲಿ ಎಲ್ಲ ನಾವು ಗೋಪ್ಯನೇ ಇಡ್ತೀವಿ, ಯಾರಿಗೆ ಡಿಸ್ಕ್ಲೋಸ್ ಮಾಡಲ್ಲ. ಸೊ ಈ ತರ ಎಲ್ಲ ಟ್ರೀಟ್ಮೆಂಟ್ ಇದಾವೆ. ಸೊ ಸ್ಟಿಗ್ಮಾ ಬಿಟ್ಟು ಹೊರಗಡೆ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರೆ ಇನ್ ಲೈಫ್ ಮುಂದೆ ಮುಂದೆ ಒಳ್ಳೆ ಇರುತ್ತದೆ ಅಂತ ಹೇಳ್ತಾ
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗದಿಂದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM ಕೆಎಲ್ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು

ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು ಪೂನಮಲ್ಲಿ ಮತ್ತು ವಡಪಳನಿ ನಡುವಿನ 14.5 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ಬಳಿಕ ಪೋರೂರಿನಿಂದ ಪೂನಮಲ್ಲಿವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಪೋರೂರು ಬೈಪಾಸ್ ನಿಲ್ದಾಣಕ್ಕೆ ಮರಳಲಿದ್ದಾರೆ. ಪೋರೂರು ಕೆರೆಯ ಸಮೀಪದಲ್ಲಿರುವ ಜಲಕಂಠೇಶ್ವರ ಶಿವ ದೇವಾಲಯದಲ್ಲಿ ವಿಶೇಷ ದರ್ಶನ ಮತ್ತು ಪೂಜೆಯಲ್ಲಿಯೂ ಪ್ರಧಾನಮಂತ್ರಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚೆನ್ನೈನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಭಾಗಿಯಾಗಲಿದ್ದಾರೆ. ನಂತರ ಪ್ರಧಾನಮಂತ್ರಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಬ್ರೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲಿದ್ದಾರೆ. ಚೆನ್ನೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ನಾಳೆ ನಡೆಯಲಿರುವ ಜೈಗೋಪಾಲ್ ಗರೋಡಿಯಾ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಪ್ರಧಾನಮಂತ್ರಿ ದೆಹಲಿಗೆ ತೆರಳಲಿದ್ದಾರೆ. ವಿಕಸಿತ ಭಾರತ 2047 ಮುನ್ನೋಟದ ಸಾಕಾರಕ್ಕೆ ನಿಗದಿಪಡಿಸಿರುವ ರಾಷ್ಟೀಯ ಗುರಿಗಳನ್ನು ಸಾಧಿಸಲು ನಾವೀನ್ಯತೆಗೆ ವೇಗ ನೀಡಿ ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉದ್ಯಮಗಳಾಗಿ ಪರಿವರ್ತಿಸುತ್ತಾ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉದ್ಯಮ ವಲಯ ಮುಂದೆ ಬರಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ 121ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ತಾಂತ್ರಿಕ ಬೆಳವಣಿಗೆಯ ಮುಂದಿನ ಹಂತದಲ್ಲಿ ಇತರ ದೇಶಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗುವ ಸ್ವದೇಶಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನಹರಿಸಬೇಕು ಎಂದು ಪ್ರತಿಪಾದಿಸಿದರು. ರಾಷ್ಟೀಯ ಕ್ವಾಂಟಮ್ ಮಿಷನ್ನ ಪ್ರಗತಿಯನ್ನು ಉಲ್ಲೇಖಿಸಿದ ಸಚಿವರು, 8 ವರ್ಷಗಳಲ್ಲಿ 2000 ಕಿಲೋಮೀಟರ್ ಕ್ವಾಂಟಮ್ ಸುರಕ್ಷಿತ ಸಂವಹನ ವ್ಯವಸ್ಥೆ ಸಾಧಿಸುವ ಗುರಿಯ ಪೈಕಿ ಕಳೆದ 3 ವರ್ಷಗಳಲ್ಲಿ ಭಾರತ ಈಗಾಗಲೇ 1000 ಕಿಲೋಮೀಟರ್ ದೂರದ ಕ್ವಾಂಟಮ್ ಸುರಕ್ಷಿತ ಸಂವಹನ ಸಾಮರ್ಥ್ಯವನ್ನು ಸಾಧಿಸಿದೆ ಎಂದು ಹೇಳಿದರು. ಆಧುನಿಕ ಯುದ್ಧತಂತ್ರ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ನಡುವೆಯೂ ಜಗತ್ತಿನಾದ್ಯಂತದ ಬೆಳವಣಿಗೆಗಳು ಮತ್ತು ಅವುಗಳ ಕಾರ್ಯತಂತ್ರದ ಪರಿಣಾಮಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ತರಂಗ್ ಶಕ್ತಿ 2026 ಸಮರಾಭ್ಯಾಸ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತದ ಮುನ್ನೋಟದೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳ ರಚನೆ ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ವಿಧಾನಗಳಲ್ಲಿ ಮೂಲಭೂತ ಪರಿವರ್ತನೆ ನಡೆಯುತ್ತಿದೆ ಎಂದರು. ವಾಯುಪಡೆ ನಿಲ್ದಾಣದಲ್ಲಿ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ ಬಳಿಕ ಮಾತನಾಡಿದ ರಕ್ಷಣಾ ಸಚಿವರು, ಈಗಿನ ಜಾಗತಿಕ ವ್ಯವಸ್ಥೆ ತ್ವರಿತವಾಗಿ ಬದಲಾಗುತ್ತಿದ್ದು ಹೊಸ ಜಾಗತಿಕ ವ್ಯವಸ್ಥೆಯ ಸ್ವರೂಪ ಇನ್ನೂ ಅನಿಶ್ಚಿತವಾಗಿದೆ ಎಂದರು. ಆತ್ಮನಿರ್ಭರ್ ಭಾರತ್ ಎಂದರೆ ಜಗತ್ತಿನಿಂದ ಪ್ರತ್ಯೇಕವಾಗಿ ಇರುವುದಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳನ್ನು ದೇಶದಲ್ಲೇ ವಿನ್ಯಾಸಗೊಳಿಸುವುದು, ಅಭಿವೃದ್ಧಿಪಡಿಸುವುದು, ಉತ್ಪಾದಿಸುವುದು, ನಿರ್ವಹಿಸುವುದು ಮತ್ತು ಉನ್ನತೀಕರಿಸುವ ಸಾಮರ್ಥ್ಯ ಹೊಂದುವುದಾಗಿದೆ ಎಂದು ವಿವರಿಸಿದರು. ಸೆಪ್ಟೆಂಬರ್ 26 ಆರಂಭವಾಗಿರುವ ಈ ಸಮರಾಭ್ಯಾಸ ಇದೇ 12ರವರೆಗೆ ನಡೆಯಲಿದೆ. ಪಾಲುದಾರಿಕೆಯಲ್ಲಿ ಶಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ವಿವಿಧ ದೇಶಗಳ ವಾಯುಪಡೆಗಳ ನಡುವಿನ ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವರ್ಧಿಸುವ, ಸೇನಾ ಸಹಕಾರವನ್ನು ಬಲಪಡಿಸುವ ಮತ್ತು ಕಾರ್ಯಾಚರಣೆಯ ಪರಿಣಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶ ಹೊಂದಿದೆ. ಬ್ಯಾಂಕುಗಳು ಇದೇ 16 ಪ್ರತಿದಿನ %99 ನಗದು ಮೀಸಲು ಅನುಪಾತ ಹೊಂದುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಪ್ರಸ್ತುತ ಈ ಪ್ರಮಾಣ %90. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಪ್ರಸ್ತುತ ನಗದು ಲಭ್ಯತೆ ಪರಿಸ್ಥಿತಿಯ ಪರಿಶೀಲನೆಯ ಬಳಿಕ ಆರ್ಬಿಐ ಈ ನಿರ್ಧಾರ ಕೈಗೊಂಡಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಲಭ ಲಭ್ಯ ನಗದು ಅಂದರೆ ಲಿಕ್ವಿಡಿಟಿ ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶವಾಗಿದೆ. ಅಕ್ಟೋಬರ್ 8 ವೇಳೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯು ಸುಮಾರು 388,000 ಕೋಟಿ ರೂಪಾಯಿಯಷ್ಟು ಸುಲಭವಾಗಿ ಲಭ್ಯವಾಗಬಹುದಾದ ನಗದು ಹೊಂದಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ವಿವಿಧ ಪ್ರದರ್ಶನಗಳೊಂದಿಗೆ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಿಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು, ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯ ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾ ತಾಣ ಹಂಪಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾ ಆಚರಿಸಲಾಗುತ್ತದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಸಿಖ್ ಯಾತ್ರಾ ಸ್ಥಳ ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಂತೆ 12:30 ಅಂತಿಮ ಆರತಿ ಮಾಡಿ 1:00 ಕ್ಷೇತ್ರದ ದ್ವಾರಗಳನ್ನು ಮುಚ್ಚಲಾಯಿತು. ಈ ವರ್ಷದ May 23 ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿತ್ತು. ಈ ಯಾತ್ರಾ ಋತುವಿನಲ್ಲಿ ಸುಮಾರು 2,80,000 ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು 2025 ವಕ್ಫ್ ಸುಧಾರಣೆಗಳ ಬಗ್ಗೆ ಒಂದು ವರದಿ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು 2025 April 5 ಜಾರಿಗೆ ತರಲಾದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದೆ. ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಮೇತರರು ಸದಸ್ಯರಾಗಲು ಈ ಕಾಯ್ದೆ ಅನುವು ಮಾಡಿಕೊಟ್ಟಿದೆ. ಈ ಹೊಸ ಕಾಯ್ದೆಯಡಿ ಇನ್ನು ಮುಂದೆ ಸರ್ಕಾರಿ ವ್ಯಾಜ್ಯ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ನಡೆಯುತ್ತಿವೆ. ಚೀನಾದಲ್ಲಿ ನಡೆಯಲಿರುವ 2027 AFC 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ನಾಳೆ ಮಲೇಷ್ಯಾದ MP ಸೇಲಾಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. AFC 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ನಮ್ಮ ದೈಹಿಕ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಕಾಳಜಿಯನ್ನ ವಹಿಸುತ್ತೇವೆ, ಆದರೆ ಮನಸ್ಸಿಗೆ ನೋವಾದಾಗ, ಒತ್ತಡ ಹೆಚ್ಚಾದಾಗ ಅಥವಾ ಯಾವುದೇ ಚಿಂತೆ ಕಾಡುತ್ತಿರುವಾಗ ಅದನ್ನು ನಾವು ಬಹಳ ಸಲ ಯಾರಿಗೂ ಹೇಳಿಕೊಳ್ಳದೆ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುತ್ತೇವೆ. ಆದರೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ. ಹಾಗಾದರೆ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಮಾನಸಿಕ ಸಮಸ್ಯೆಗಳನ್ನ ಗುರುತಿಸುವುದು ಹೇಗೆ, ಇಂತಹ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕು, ಎಲ್ಲ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜೆಎನ್ಎಂಸಿ ಮಹಾವಿದ್ಯಾಲಯದ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಸಮೃದ್ಧಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಮೊದಲಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಬಗ್ಗೆ ಮಾತನಾಡೋದಾದ್ರೆ ಈ ದಿನದ ಉದ್ದೇಶ ಏನು ಮೇಡಮ್, ಈ ದಿನವನ್ನ ಯಾಕಾಗಿ ಆಚರಣೆ ಮಾಡಲಾಗುತ್ತೆ ಅಂತ?
1: ಯೂಶುವಲಿ October 10th ಏನಂತ ಇರುತ್ತೆ, ದಟ್ ಇಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿ ಇಯರ್ ನಮಗೆ ಒಂದು ಥೀಮ್ ಅಂತ ಇರುತ್ತೆ, ಎವ್ರಿ ಇಯರ್ ವಿ ಫಾಲೋ ದಟ್ ಥೀಮ್. ಆ ಥೀಮ್ ಅಲ್ಲಿ ಒಳಗೊಂಡಿರುವಂತ ಅಂಕಿ ಅಂಶಗಳನ್ನ ನಾವು ಆ ವರ್ಷ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ವರ್ಷ ನಮ್ಮ ಥೀಮ್ ಇರೋದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಹರ್ಡ್, ರಿಯಲ್ ವಾಯ್ಸಸ್, ರಿಯಲ್ ಚೇಂಜ್. ವಿಶ್ವ ಮಾನಸಿಕ ಆರೋಗ್ಯ ದಿನ ಘೋಷವಾಕ್ಯ, ಅನುಭವದ ದನಿಗಳಿಂದ ಕಿವಿಗೊಡೋಣ, ಅನುಭವದ ದನಿಗಳಿಗೆ ಕಿವಿಗೊಡೋಣ, ದನಿಗಳಿಂದ ನೈಜ ಬದಲಾವಣೆ ಪಡೆಯೋಣ. ಇದರರ್ಥ ಏನಂದ್ರೆ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಸೆಲೆಬ್ರೇಟ್ ಮಾಡೋ ಕಾರಣ ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕಡಿಮೆ, ಜನಜಾಗೃತಿ ಆಲ್ರೆಡಿ ಕಡಿಮೆ, ನೀವು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರೋ ಹಾಗೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎವ್ರಿ ಇಯರ್ ಮೆಂಟಲ್ ಹೆಲ್ತ್ ಡೇ ದಿನ ಒಂದು ಥೀಮ್ ಕೊಡುತ್ತೆ. ಆ ಥೀಮ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾವು ಜನರಲ್ಲಿ ಎಷ್ಟು ಜಾಗೃತಿ ಇದೆ ಅದನ್ನ ನಾವು ಫಸ್ಟ್ ತಿಳ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀವಿ. ಕಡಿಮೆ ಇದೆ ಅಂತ ಆಲ್ರೆಡಿ ನಮ್ಗೆ ಗೊತ್ತು, ಸೊ ಜನಜಾಗೃತಿ ಮೂಡಿಸ್ಲಿಕ್ಕೆ ಫಸ್ಟ್ ಟ್ರೈ ಮಾಡಲಿಕ್ಕೆ ಚಾಲು ಮಾಡ್ತೀವಿ. ಸೊ ಆ ಜನಜಾಗೃತಿ ಮೂಡಿದೆಯೋ ಇಲ್ಲೋ ಅಂತ ಹೋಗ್ತಾ ಹೋಗ್ತಾ ನಮಗೆ ಆ ವರ್ಷದ ಕೊನೆಯಲ್ಲಿ ಎಷ್ಟು ಇಂಪ್ಲಿಮೆಂಟ್ಸ್ ಆಗಿದೆ, ಎಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜಸ್ ಬಂದಿದೆ, ಜನರಲ್ಲಿ ಎಷ್ಟು ಅರಿವಳಿಕೆ ಆಲ್ರೆಡಿ ಬಂದಿದೆ ಅಂತ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ WHO ಪ್ರತಿ ವರ್ಷ ಒಂದಲ್ಲ ಒಂದು ಥೀಮ್ನ ಕೊಟ್ಟು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇನ ಪ್ರಯೋರಿಟೈಸ್ ಮಾಡಕ್ಕೆ, ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್, ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಡ್ಲಿಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ.
0: ಮೇಡಮ್, ಈಗ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ, ಯಾಕಂದ್ರೆ ದೇಹದ ಆರೋಗ್ಯದಷ್ಟೇ ಮನಸ್ಸಿನ ಆರೋಗ್ಯ ಕೂಡ ಮುಖ್ಯ ಅಂತ ಹೇಳ್ತಾರಲ್ಲ, ಹಾಗಾಗಿ?
1: ಸೊ ದೈಹಿಕ ಆರೋಗ್ಯದಲ್ಲಿ ಒಂದು ಭಾಗ ಮಾನಸಿಕ ಆರೋಗ್ಯ, ಸೆಪರೇಟ್ ಅಂತ ಹೇಳಲಿಕ್ಕಾಗಲ್ಲ. ದೈಹಿಕ ಆರೋಗ್ಯದ ಒಂದು ಲಕ್ಷಣ ಗುಣಗಳು ಕಾಣಿಸ್ತವೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಂತೀವಿ ಅದು ಹೊರಗಡೆ ಕಾಣಿಸ್ತವೆ. ಮಾನಸಿಕ ಆರೋಗ್ಯದ್ದು ಆ ಪರ್ಸನ್ ಆ ಮನುಷ್ಯ ಒಳಗಡೆನೆ ಅನುಭವಿಸ್ತಾ ಇರ್ತಾನೆ, ಹೊರಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಜನ ಹೇಳೋ ರೀತಿ ಹೆಚ್ಚು, ಇಲ್ಲ ಅದ್ ನಿನ್ ಮೈಂಡ್ ಅಲ್ಲಿದೆ, ಅದ್ ನಿನ್ ಮನಸ್ಸಲ್ಲಿದೆ ಅಷ್ಟೇ, ತೆಗೆದುಹಾಕಿದ್ರೆ ಈಸಿಯಾಗಿ ಹೊರಗೆ ಬರ್ಬೋದು. ಆ ವ್ಯಕ್ತಿ ಅದನ್ನ ಆಲ್ರೆಡಿ ಟ್ರೈ ಮಾಡಿರ್ತಾರೆ, ತೆಗೆದುಹಾಕ್ಲಿಕ್ಕೆ ಟ್ರೈ ಮಾಡಿರ್ತಾರೆ, ಆಗೋದಿಲ್ಲ. ದೈಹಿಕ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಇದೆ, ಬೇಗ ಗುಣನೂ ಆಗ್ತಾರೆ, ಸಮಾಜದ ಅರಿವು ಅಷ್ಟು ಮೂಡಿಸಿದೆ ಆಲ್ರೆಡಿ. ಸೊ ಈಸಿ ಟ್ರೀಟ್ ಮಾಡಲಿಕ್ಕೆ. ಮಾನಸಿಕ ಆರೋಗ್ಯದ ಪ್ರಾಬ್ಲಮ್ ಏನು, ಮಾನಸಿಕ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದೇ ಭಾರಿ ಲೇಟ್ ಆಗುತ್ತೆ. ಲೇಟ್ ಆದ್ಮೇಲೆ ಅವ್ರು ಡಾಕ್ಟರ್ ಹತ್ರ ಬರೋದಿನ್ನು ಲೇಟ್ ಮಾಡ್ತಾರೆ. ಸೈಕ್ಯಾಟ್ರಿಸ್ಟ್ ಹತ್ರ ಬರ್ತಾರ, ಇಲ್ಲ ಫಸ್ಟ್ ಬೇರೆ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಪ್ರಾಬ್ಲಮ್ಸ್ ಬೇರೆ ಬೇರೆ ಇದೆ ಅಂತ ಹೇಳ್ತಾರೆ. ಸೈಕ್ಯಾಟ್ರಿಸ್ಟ್ ಹತ್ರ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ತಿಂಗಳಾಗೋಗಿರುತ್ತೆ, ವರ್ಷಗಳಾಗೋಗಿರುತ್ತೆ. ಸೊ ಬಹಳ ಪ್ರಾಬ್ಲಮ್ ಬಂದ ಮೇಲೆ ಸೈಕ್ಯಾಟ್ರಿಸ್ಟ್ ಹತ್ರ ಬಂದು ಮಾತಾಡೋದು. ಹಾಗಾಗಿ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್, ಫ್ಯಾಮಿಲಿ ಹತ್ರ ಹಂಚಿಕೊಳ್ಳೋದು ಇಂಪಾರ್ಟೆಂಟ್. ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ ತಕ್ಷಣ ಸೈಕ್ಯಾಟ್ರಿಸ್ಟ್ ಅಥವಾ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಇತ್ತೀಚಿನ ಒಂದು ಜೀವನ ಶೈಲಿ ಅಂದ್ರೆ ಜೀವನ ಅನ್ನೋದೇ ತುಂಬಾ ವೇಗವಾಗ್ಬಿಟ್ಟಿದೆ, ಕೆಲಸ, ಕುಟುಂಬ, ಹಣಕಾಸು, ಹೀಗೆ ಪ್ರತಿಯೊಂದರಲ್ಲೂ ಒತ್ತಡ ಇದ್ದೇ ಇರುತ್ತೆ. ಇಷ್ಟೊಂದು ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ?
1: ಐ ಥಿಂಕ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರೋದೇ ನಮ್ಮ ಎಕ್ಸ್ಪೆಕ್ಟೇಷನ್ಸ್. ನಾವು ಇಷ್ಟಿಷ್ಟು ಮಾಡಬೇಕು ಅಂತ ನಮಗ್ ನಾವೇ ಒಂದು ಲಿಮಿಟ್ ಹಾಕೊಂತೀವಿ, ಒಂದು ಎಕ್ಸ್ಪೆಕ್ಟೇಷನ್ಸ್ ಹಾಕೋತೀವಿ, ಅದು ವರ್ಷ ವರ್ಷ ಹೆಚ್ಚಾಗ್ತಾನೆ ಇದೆ. ಸಣ್ಣಿರ್ಬೇಕಾದ್ರೆ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಇಂಥ ಒಳ್ಳೆ ಕೆಲಸ ಜಾಯಿನ್ ಆಗಲೇಬೇಕು, ಕೆಲಸ ಆದ್ಮೇಲೆ ಇಷ್ಟು ದುಡಿಲೇಬೇಕು, ಕುಟುಂಬಕ್ಕೆ ಇಷ್ಟು ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಹಾಕೋತೀವಿ. ಅದರ ಅರ್ಥ ನಡಿಬೇಕಾದ್ರೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಎರಡು ತರದ ಒತ್ತಡ ಇರುತ್ತೆ. ಒತ್ತಡ ಅನ್ನೋದು ನಾರ್ಮಲಿ ಎಲ್ಲರಿಗೂ ಇರುತ್ತೆ, ಕರೆಕ್ಟ್? ಸೊ ಯೂ ಸ್ಟ್ರೆಸ್, ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಯೂ ಸ್ಟ್ರೆಸ್ ಅಂದ್ರೆ ಒಳ್ಳೆ ಸ್ಟ್ರೆಸ್. ಸೊ ಆ ಸ್ಟ್ರೆಸ್ ಇದ್ರೆ ಆ ಪರ್ಸನ್ ಅವನ ಜೀವನದಲ್ಲಿ ಮುಂದೆ ನಡೆಯೋಕ್ಕೂ ಕೂಡ ಸುಲಭ ಆಗುತ್ತೆ. ಬಟ್ ಅದೇ ಟೈಮ್ ಡಿಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಮ್ಯಾನೇಜಬಲ್ ಮಾಡಕ್ ಆಗ್ತಾ ಇಲ್ಲ, ಆ ಮಿತಿ ಮೀರ್ತಾ ಇದೆ ಅಂದಾಗ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಆ ಸ್ಟ್ರೆಸ್ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಾರಣ. ಆಲ್ರೆಡಿ ಮಕ್ಕಳಿಗೆ ಒಂದು ಲಿಮಿಟ್ ಅಂತ ಇದ್ದು ಬಿಡುತ್ತೆ, ಅದು ಅವ್ರು ದೊಡ್ಡವರಾದಾಗ್ಲೂ ಕೂಡ ಹಾಗೆ ಕ್ಯಾರಿ ಆನ್ ಆಗುತ್ತೆ. ನಮ್ ಪೇರೆಂಟ್ಸ್ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ಗೆ ಒಳ್ಳೆ ಜಾಬ್ ಬೇಕೇ ಬೇಕು. ಆ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಅದನ್ನ ನಾವು ಪಡ್ಕೊಂಡ್ರೆ ಓಕೆ, ಕೆಲವೊಬ್ರಿಗೆ ಪಡ್ಕೊಳ್ಲಿಕ್ ಆಗಲ್ಲ, ಆವಾಗ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅದು ಬೇರೆ ಬೇರೆ ವಿಧಾನವಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬೀಟ್ ಡಿಪ್ರೆಷನ್, ಆಂಗ್ಸೈಟಿ, ಅದೀಗ ನಾವು ಲೇಬಲ್ ಕೊಟ್ಟಿರೋದು ಹಾಗೆ, ಬಟ್ ಸ್ಟ್ರೆಸ್ ಇಂದನೇ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್.
0: ಮೇಡಮ್, ಈಗ ಒತ್ತಡದಿಂದ ಸಾಮಾನ್ಯವಾಗಿ ನಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಇವಾಗ ಸಾಮಾನ್ಯ ಒತ್ತಡಕ್ಕೂ ಹಾಗೇನೆ ಈ ಒಂದು ಮಾನಸಿಕ ಕಾಯಿಲೆ ನಡುವೆ ಇರುವಂತಹ ವ್ಯತ್ಯಾಸ ಹೇಗೆ ನಾವು ಗುರುತಿಸುವುದು ಅಂತ?
1: ನಾನು ಆಲ್ರೆಡಿ ಹೇಳಿರೋ ಹಾಗೆ, ಒತ್ತಡ ಇದ್ರೇ ಮನುಷ್ಯ ಮುಂದೆ ಹೋಗೋದು. ಅವನಿಗೊಂದು ಗೋಲ್ ಇರಬೇಕು, ಆ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ರೆಸ್, ಅದಕ್ಕೆ ನಾವು ಯೂ ಸ್ಟ್ರೆಸ್ ಅಂತ ಹೇಳ್ತೀವಿ, ಒಳ್ಳೆ ರೀತಿ ಅಂತ ಸ್ಟ್ರೆಸ್. ಅದಿದ್ರೆ ಮಾತ್ರ ಅವ್ನು ಗೋಲ್ ಹತ್ರ ಹೋಗ್ಬೋದು, ಅವ್ನು ಗೋಲ್ ರೀಚ್ ಮಾಡ್ಬೋದು. ಬಟ್ ಅದೇ ಟೈಮಿಗೆ ಒಂದು ಎಕ್ಸಾಮಿಗೆ ಯೂಶ್ವಲಿ ಎಕ್ಸಾಮ್ ಆಗೋ ತನಕ ಸ್ಟ್ರೆಸ್ ತಗೊಂಡ್ರೆ ಓಕೆ, ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಎಕ್ಸಾಮ್ ಆದ್ಮೇಲೂ ಅದೇ ಸ್ಟ್ರೆಸ್ ಇರುತ್ತೆ. ಜಾಬ್ ಸಿಗೋ ತನಕ ಒಂದು ಸ್ಟ್ರೆಸ್, ಜಾಬ್ ಸಿಕ್ಕಾದ್ಮೇಲೆ ಇನ್ನೊಂಥರ ಸ್ಟ್ರೆಸ್. ಆ ಸ್ಟ್ರೆಸ್ನ ನಾವು ಹ್ಯಾಂಡಲ್ ಮಾಡೋ ರೀತಿ ಹೇಗಿರುತ್ತೆ, ಕೆಲವೊಂದ್ಸತಿ ಹಂಚ್ಕೋತೀವಿ, ಕೆಲವೊಂದ್ಸತಿ ಆ ಕೆಲಸದ ಒತ್ತಡಗಳನ್ನ ನಮ್ಮ ಕೆಲ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತ ನಮ್ಮ ಸುಪೀರಿಯರ್ಸ್ಗೆ ಹೋಗಿ ಹೇಳ್ತೀವಿ, ಬಟ್ ಕೆಲವೊಬ್ರು ಹಾಗೆ ಮಾಡೋದೇ ಇಲ್ಲ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕಷ್ಟ ಆಗ್ತಾ ಆಗ್ತಾ ಬರುತ್ತೆ. ಸೊ ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಬಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಲವೊಬ್ರಿಗೆ ಕಷ್ಟ ಆದಾಗ ಅದನ್ನ ಹೇಳ್ಕೊಂಡ್ರೆ ಅಥವಾ ಅದನ್ನ ಡಿಸ್ಕಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರ್ಬೋದು.
0: ಮೇಡಮ್, ಈಗ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅನ್ನೋದನ್ನ ಅವನ ನಡವಳಿಕೆಯಿಂದ ನಾವು ಯಾವ ರೀತಿ ಗುರುತಿಸೋದು ಅಂತ, ಯಾವ ರೀತಿಯ ಬದಲಾವಣೆಗಳನ್ನ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ ಅಂತ?
1: ರೈಟ್. ಸೊ ಒಂದು ಪೇಷಂಟಿಗೆ ಅಥವಾ ಒಂದು ವ್ಯಕ್ತಿಗೆ ಮಾನಸಿಕ ಪ್ರಾಬ್ಲಮ್ ಇದೆ ಅಂದಾಗ ಎರಡು ರೀತಿಯಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಒಂದು ಆ ಪರ್ಸನ್ಗೆ, ಆ ವ್ಯಕ್ತಿಗೆ ಅನುಭವ ಆಗುವಂತ ಗುಣಗಳು, ಇನ್ನೊಂದು ಅವ್ರ ಮನೆಯವರು ಗುರುತಿಸಲಾಗುವಂತಹ ಗುಣಗಳು. ಅವರಿಗೆ ಆಗುವಂತ ಗುಣಗಳೇನು, ಬೇಜಾರಿರುತ್ತೆ, ಏನು ಕೆಲಸ ಮಾಡಕ್ ಆಸಕ್ತಿ ಇರೋದಿಲ್ಲ, ದುಃಖ ಬಂದಿರುತ್ತೆ, ಇದು ನಾವು ಡಿಪ್ರೆಷನ್ ಅಲ್ಲಿ ನೋಡ್ತೀವಿ. ಆಂಗ್ಸೈಟಿಯಲ್ಲಿ ಏನ್ ನೋಡ್ತೀವಿ, ತುಂಬಾ ಆತಂಕಕ್ಕೊಳಪಟ್ಟಿರ್ತಾರೆ, ಯಾವಾಗ್ಲೂ ಗಾಬರಿಲಿರ್ತಾರೆ. ಇನ್ನೊಬ್ರು, ಕೆಲವೊಬ್ರು ಬರ್ತಾರೆ ನಿದ್ದೆ ಸಮಸ್ಯೆ, ನಿದ್ದೆ ಏನೇ ಅಂದ್ರೂ ಬರೋದಿಲ್ಲ, ಎಷ್ಟೇ ಹೊತ್ತಾದ್ರೂ ನಿದ್ದೆ ಬರೋದಿಲ್ಲ. ನೆಕ್ಸ್ಟ್ ಡೇ ಅವರಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅಷ್ಟೇ ತ್ರಾಸಾಗ್ತಾ ಹೋಗುತ್ತೆ, ಬಿಕಾಸ್ ಹಿಂದಿನ ದಿವಸ ರಾತ್ರಿ ನಿದ್ದೆ ಚೆನ್ನಾಗಿರೋದಿಲ್ಲ. ಇದು ವೈಯಕ್ತಿಕವಾಗಿ ಅನುಭವಿಸುವಂತಹ ಲಕ್ಷಣಗಳು. ಬಟ್ ಮನೆಯವರು ನೋಡಿದಾಗ ಏನ್ ನೋಡ್ತಾ ಇರ್ತಾರೆ, ಇವ್ರು ಯಾಕೆ ಇಷ್ಟು ಗಡಿ ಬಿಡಿಲಿದ್ದಾರೆ, ಯಾವಾಗ್ಲೂ ಇಷ್ಟು ರೆಸ್ಲೆಸ್ ಯಾಕೆ ಆಗಿರ್ತಾರೆ ಆಂಗ್ಸೈಟಿಯಲ್ಲಿ. ಡಿಪ್ರೆಷನ್ ಅಲ್ಲಿ ಏನ್ ನೋಡ್ತೀವಿ, ಯಾಕೆ ಯಾರೋ ಯಾವಾಗ್ಲೂ ಒಬ್ರೇ ಇರಕ್ ಇಷ್ಟಪಡ್ತಾರೆ, ಯಾವ್ದೇ ಕೆಲಸದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಇವರು ಊಟ ತಿಂಡಿ ಸರಿ ಮಾಡ್ತಾ ಇಲ್ಲ, ಬೇರೆಯವ್ರ ಜೊತೆ ಮುಂಚೆ ಮಾತಾಡ್ತಾ ಇದ್ರು ಅದನ್ನು ನಿಲ್ಸಿದ್ದಾರೆ, ಟಿವಿ ನೋಡ್ತಿದ್ರು ಅದನ್ನು ನಿಲ್ಸಿದ್ದಾರೆ, ಏನ್ ಮಾಡೋಕ್ಕೂ ಉತ್ಸಾಹನೇ ತೋರಿಸಲ್ಲ, ಹೊರಗೆ ಹೋಗೋಣ ಬನ್ನಿ ಅಂದ್ರೂ ಬರೋದಿಲ್ಲ. ಸೊ ಈ ತರ ಲಕ್ಷಣಗಳು ಮನೆಯವ್ರು ಗುರ್ತಿಡಿಬಹುದು. ಹೀಗಿದ್ದಾಗ ಎರಡು ತರ ಲಕ್ಷಣಗಳನ್ನ ಪರ್ಸನ್ ಕೂಡ ವೈಯಕ್ತಿಕವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಇನ್ನೊಂದು ಫ್ಯಾಮಿಲಿ ಗಮನಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
0: ಮೇಡಮ್, ಇನ್ನು ಖಿನ್ನತೆ ಅನ್ನುವ ಪದವನ್ನ ನಾವು ಆಗಾಗ ಕೇಳ್ತಾ ಇರ್ತೀವಿ. ಈಗ ಖಿನ್ನತೆ ಅಂದ್ರೇನು? ಈ ಒಂದು ಸಾಮಾನ್ಯವಾಗಿ ಯಾವುದೇ ಒಂದು ಕಾರಣಕ್ಕೆ ಬೇಸರ ಆಗೋದಕ್ಕೂ ಈ ಖಿನ್ನತೆಗೂ ಏನ್ ವ್ಯತ್ಯಾಸ ಇದೆ ಅಂತ?
1: ರೈಟ್. ಸೊ ಖಿನ್ನತೆ ಅನ್ನೋದು ಇಂಗ್ಲಿಷ್ ಅಲ್ಲಿ ಡಿಪ್ರೆಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಒಂದು ಒಳ್ಳೆ ವಿಷಯ, ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಾರಣ, ಹೆಚ್ಚು ಮೀಡಿಯಾ ಮಾತಾಡ್ತಾ ಇದ್ದಾರೆ, ಹೆಚ್ಚು ಸಂದರ್ಶನಗಳು ಈ ತರ ನಡೀತಾ ಇದ್ದಾವೆ, ಜನ ಹೆಚ್ಚು ಮಾತಾಡ್ತಾ ಇದ್ದಾರೆ. ಸೊ ಖಿನ್ನತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ, ಆ ವ್ಯಕ್ತಿಗೆ ಬೇಸರ ಉಂಟಾಗ್ತಾ ಇರುತ್ತೆ. ಯಾವುದೇ ಕೆಲಸ ಕಾರ್ಯ ಖುಷಿ ಕೊಡ್ತಾ ಇರೋದಿಲ್ಲ. ಮುಂಚೆ ಯಾವ್ದಾದ್ರು ಮಾಡ್ತಾ ಇದ್ರೆ ಆ ಕೆಲಸ ಖುಷಿ ಕೊಡ್ತಿತ್ತು, ಆ ಕೆಲಸ ಖುಷಿ ಕೊಡ್ತಾ ಇಲ್ಲ. ಯಾವಾಗ್ಲೂ ಸುಸ್ತು, ಯಾವಾಗ್ಲೂ ಬೇಜಾರು, ಏನೇ ಕೆಲಸ ಮಾಡೋದಿದ್ರು ಅದನ್ನ ಕಷ್ಟಪಟ್ಟು ಮಾಡೋದು, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಯಾವ್ದೇ ಕೆಲಸ ಮಾಡೋಕ್ಕೂ ಆಸಕ್ತಿ ಇರೋದಿಲ್ಲ. ಇದು ಕೆಲವೊಂದ್ಸತಿ ನಮ್ಗೆ ಆ ಕೆಲಸ ಇಷ್ಟ ಇಲ್ಲದೆ ಇದ್ದಾಗ ಕೂಡ ಇರುತ್ತೆ, ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ, ಮಾಡೋಲ್ಲ. ಬಟ್ ಒಂದು ದಿವಸ, ಎರಡು ದಿವಸ ಆದ್ರೆ ಓಕೆ. ಖಿನ್ನತೆ ಒಳಪಟ್ಟಿರೋರು ಆಲ್ಮೋಸ್ಟ್ ಎರಡು ವಾರ, ಎರಡು ತಿಂಗಳು, ತಿಂಗಳಾನ್ಗಟ್ಲೆ ಹೀಗೆ ಇರ್ತಾರೆ. ಅಟ್ಲೀಸ್ಟ್ ಎರಡು ವಾರ ಹೀಗಿದ್ದಾಗ ನಾವು ಖಿನ್ನತೆ ಅಂತ ಹೇಳ್ಬೋದು. ದಿನ ಹೀಗೆ ಇದ್ದಾಗ ಅವ್ರಿಗೆ ಏನ್ ಅನ್ನಿಸ್ಬೇಕು, ಓ ನನಗೇನು ಪ್ರಾಬ್ಲಮ್ ಆಗಿದೆ. ಒಂದೆರಡು ದಿವಸದಲ್ಲಿ ಕಡಿಮೆ ಆಗಿದ್ರೆ ಅವ್ರು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಬಟ್ ಏನೇ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂದಾಗ ಖಿನ್ನತೆಗೆ ಒಳಪಟ್ಟಿದ್ದಾರೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಕರ್ನಾಟಕ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಜ್ಯಾದ್ಯಂತ ಟೆಲಿಮಾನಸಿಕ ಆರೋಗ್ಯ ನೆರವು ಕೇಂದ್ರ ಆರಂಭಿಸಿದೆ. ಸದಾ ದುಃಖ, ಆತಂಕ, ವಿಚಿತ್ರ ನಡವಳಿಕೆ, ಅನುಮಾನ, ಸಂಶಯ, ಆತ್ಮಹತ್ಯೆ ಆಲೋಚನೆ, ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ ಕರೆ ಮಾಡಿ. ಟೆಲಿಮಾನಸ್ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144116 ಅಥವಾ 1800-89-14416. ಯಾರೆಲ್ಲ ಕರೆ ಮಾಡಬಹುದು? ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹ ಒತ್ತಡದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನ, ಸಂಬಂಧಗಳ ಸಮಸ್ಯೆಗಳಲ್ಲಿ ಸಿಲುಕಿದವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಗೆ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 1446 ಅಥವಾ 1800 89 1416. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಳಗಾವಿ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸಮೃದ್ಧಿ ಅವರು. ಮೇಡಮ್, ಇನ್ನು ಇತ್ತೀಚೆಗೆ ಹಲವರು ಅತಿಯಾದ ಆತಂಕ ಮತ್ತೆ ಭಯದಿಂದ ಬಳಲ್ತಾ ಇರ್ತಾರೆ ಅಂತ ನಾವೀಗಾಗಲೇ ತಿಳಿಸಿದ್ರಿ. ಇದು ನಮ್ಮ ದಿನನಿತ್ಯದ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ.
2: ಎಂಗ್ಸೈಟಿ, ಗಾಬರಿ ಕಾಯಿಲೆ ಏನಂತ ಹೇಳ್ತೀವಿ, ಅದು ಆ ವ್ಯಕ್ತಿಗೆ ಅನುಭವಿಸುವ ಲಕ್ಷಣಗಳೇನಂದ್ರೆ ಯಾವಾಗ್ಲೂ ಆತಂಕದಲ್ಲಿರ್ತಾರೆ, ಯಾವಾಗಲೂ ಗಾಬರಿಲಿರ್ತಾರೆ. ಏನೇ ಸಣ್ಣ ಕೆಲಸ ಕೊಟ್ಟರು ಓ ಈ ಕೆಲಸ ಬಂತು ಹೇಗೆ ಮಾಡೋದು ಅಂತ ಮುಂಚಿತವಾಗಿನೇ ತುಂಬಾ ಕ್ವೆಶ್ಚನ್ಸ್ ಯೋಚನೆ ಮಾಡಕ್ ಚಾಲು ಮಾಡ್ತಾರೆ. ಸೊ ಹಾಗಿದ್ದಾಗ ಪರ್ಸನ್ ಆ ಕೆಲಸ ಅವ್ರಿಗೆ ಮುಗಿಸ್ಲಿಕ್ಕೆ ಕೆಲವೊಬ್ರಿಗೆ 10 ನಿಮಿಷ ತಗೊಳ್ಳೋದು, 15 ನಿಮಿಷ, 20 ನಿಮಿಷ ತಗೊಳತ್ತೆ. ಹಾಗಾಗಿ ಆಂಗ್ಸೈಟಿ ಪ್ರಾಬ್ಲಮ್ ಆಗೋದು. ಕೆಲಸ ಮುಗಿಯುತ್ತೆ ಬಟ್ ಬೇರೆಯವ್ರಿಗಿಂತ ಹೆಚ್ಚು ಸಮಯ ತಗೋತಾರೆ, ಬೇರೆಯವ್ರಿಗಿಂತ ಹೆಚ್ಚು ಸ್ಟ್ರೆಸ್ ತಗೋತಾರೆ, ಆಂಗ್ಸೈಟಿ ಆವಾಗ ಹೆಚ್ಚಾಗ್ತಾ ಹೋಗುತ್ತೆ.
1: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತೆ ಹಾಗೇನೆ ಹದಿಹರೆಯದವರಲ್ಲಿ ಈ ಒಂದು ಮಾನಸಿಕ ಒತ್ತಡ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ?
2: ಆಲ್ರೈಟ್, ಸೊ ಮಕ್ಕಳು ಮತ್ತೆ ಹದಿಹರೆಯದವರು, ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಮೇನ್ ಟಾರ್ಗೆಟ್ ಗ್ರೂಪ್ ಇರುತ್ತೆ. ಸೊ ಎಕ್ಸಾಂಪಲ್, ನಾನೇ ಚೈಲ್ಡ್ ಅಥವಾ ಅಡೋಲೆಸೆಂಟ್ ಇದ್ದಾಗ ನಮ್ಮ ಬೆಳವಣಿಗೆ ಮತ್ತು ಬೆಳೆದ ವಾತಾವರಣ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಆಟ ಆಡೋ ಸಮಯ ಹೆಚ್ಚಿತ್ತು, ನಮಗೆ ಬೇರೆ ಬೇರೆ ಎಕ್ಸ್ಪೋಜರ್ ಇರ್ತಿತ್ತು. ಶಾಲೆಯಲ್ಲಿ ಬರೀ ಓದೋದಷ್ಟೇ ಇರಲಿಲ್ಲ, ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನೇ ಇದ್ರೂ ಹೆಚ್ಚಿತ್ತು. ಹಾಗೆ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಅದನ್ನೆಲ್ಲ ಆಡಲಿಕ್ಕೆ, ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡ್ತಿದ್ರು, ಶಾಲೆಗಳು ಕೂಡ ಅದನ್ನೇ ಫಾಲೋ ಮಾಡ್ತಿದ್ರು. ಈಗ ಕಾಂಪಿಟೇಷನ್ ಎಷ್ಟು ಹೆಚ್ಚಾಗಿದೆ ಅಂದರೆ, ಕಾಂಪಿಟೇಷನ್ ಅದನ್ನು ಅಳತೆ ಮಾಡೋ ಒಂದೇ ರೀತಿ ಮಾರ್ಕ್ಸ್. ಮಾರ್ಕ್ಸ್ ಚೆನ್ನಾಗಿ ಬಂದರೂ ಅವ್ನು ಒಳ್ಳೆ ಸ್ಟೂಡೆಂಟ್, ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅವ್ನು ಒಳ್ಳೆ ಸ್ಟೂಡೆಂಟ್ ಅಲ್ಲ, ಬಟ್ ಆ ಸ್ಟೂಡೆಂಟ್ ಬೇರೆದಲ್ಲೂ ಚೆನ್ನಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಚೆಸ್ ತಗೊಂಡ್ರೆ, ಡಾನ್ಸ್, ಆರ್ಟ್ಸ್. ಸೊ ಬರೀ ಮಾರ್ಕ್ಸ್ ಅನ್ನೋ ಅಳತೆಯಲ್ಲಿ ನಾವು ಒಂದು ಚೈಲ್ಡ್ನ ನಾವು ಮೆಷರ್ ಮಾಡ್ತಾ ಹೋದರೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರ ಪ್ರಕಾರ ಏನು, ಪೇರೆಂಟ್ಸ್ ನಮಗೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಇಷ್ಟಪಡ್ತಾರೆ, ಟೀಚರ್ಸ್ನ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ರೀತಿಲಿ ನಡವಳಿಕೆಲಿದ್ರೆ ಮಾತ್ರ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಮಕ್ಕಳು ಅದ್ರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಾರೆ, ಹೆಚ್ಚು ಸ್ಟ್ರೆಸ್ ಆಗ್ತಾರೆ. ಓ, ಒಂದು ಮಾರ್ಕ್ಸ್ ಕಡಿಮೆ ಬಂತು, ಅಪ್ಪ ಅಮ್ಮ ಏನಂತಾರೆ, ಟೀಚರ್ಸ್ ಏನು ಹೇಳ್ತಾರೆ, ಮತ್ತೆ ಟೀಚರ್ಸ್ ಕೂಡ ಕಂಪೇರ್ ಮಾಡೋದು, ನೋಡಿ ಅವ್ರು ಚೆನ್ನಾಗಿ ತೆಗೆದ್ರು ನಿಮಗೇನಾಗಿತ್ತು. ಆ ಕ್ವೆಶ್ಚನ್ಸ್ ಬಂದಾಗ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳಿಗೆ. ಪ್ರಾಬಬ್ಲಿ ಆ ಮಕ್ಕಳ ಜೊತೆ ಕೂತ್ಕೊಂಡು, ಯಾಕೆ ಕಷ್ಟ ಆಗ್ತಿದೆ, ಈ ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ಯಾ, ಈ ಒಂದು ಮಾರ್ಕ್ ಎರಡು ಮಾರ್ಕ್ ಎಲ್ಲಿ ಹೋಗಿರ್ಬೋದು, ಇದನ್ನ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಆತರ ಚೇಂಜಸ್ ತಗೊಂಡ್ ಬಂದ್ರೆ ಐ ತಿಂಕ್ ಮಕ್ಕಳು ಕೂಡ ಕಷ್ಟ ಬಂದಾಗ ಟೀಚರ್ಸ್ ಹತ್ರ ಹಂಚ್ಕೋತಾರೆ, ಅಪ್ಪ ಅಮ್ಮನ ಹತ್ರನು ಹೇಳ್ಕೋತಾರೆ ಯಾಕೆ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅವ್ರಿಗೆ ಅಂತ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅನ್ನುವ ಒಂದು ಒತ್ತಡ, ತಂದೆ ತಾಯಿ ನಿರೀಕ್ಷೆಯನ್ನ ನಾವು ಪೂರೈಸಬೇಕು ಅನ್ನುವ ಒತ್ತಡ, ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾಗೇನೆ ಸಾಮಾಜಿಕ ಜಾಲತಾಣಗಳ ಒಂದು ಬಳಕೆ ಕೂಡ ಹೆಚ್ಚಾಗ್ತಾ ಇದೆ, ಇವೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ?
2: ರೈಟ್, ಸೊ ನೀವು ಆಲ್ರೆಡಿ ಹೇಳಿರೋ ಹಾಗೆ ಐ ತಿಂಕ್ ಕ್ವೆಶ್ಚನ್ಸ್ ಅಲ್ಲೂ ಬಂತು, ದಟ್ ಅಡಿಕ್ಷನ್ ತುಂಬಾ ಹೆಚ್ಚಾಗಿದೆ. ಮೊಬೈಲ್ ಒಂದೇ ಅಲ್ಲ, ಅದು ಗೇಮಿಂಗ್ ಅಡಿಕ್ಷನ್ ಆಗ್ಬೋದು, ಬೇರೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲೇ ಆಗಿದ್ರು ಸಹ ಅಡಿಕ್ಷನ್ ಹೆಚ್ಚಾಗ್ತಾ ಇದೆ ಮಕ್ಕಳಲ್ಲಿ. ಮಕ್ಕಳು ಏನ್ ಮಾಡ್ಬೇಕು ಇದಕ್ಕೆ, ಯಾಕಾಗ್ತಿದೆ? ಫಸ್ಟ್ ಆಫ್ ಆಲ್, ಬೇರೆ ಚಟುವಟಿಕೆಗಳು ಅವರು ಭಾಗವಹಿಸ್ತಿಲ್ಲ, ರಸ್ತೆ ಮೇಲೆ ಹೋಗಿ ಆಟ ನಿಲ್ಸೇ ಬಿಟ್ಟಿದ್ದಾರೆ ಮಕ್ಕಳು. ಯಾಕೆ? ವೆಹಿಕಲ್ಸ್ ಹೆಚ್ಚಾಗಿದೆ, ಪೇರೆಂಟ್ಸ್ ಹೊರಗೆ ಕಳಿಸ್ಲಿಕ್ಕೆ ಹೆದರುತ್ತಾರೆ. ಮನೇಲೇ ಕೂತಿದ್ರೆ ಏನ್ ಮಾಡ್ತಾರೆ ಅವರು? ಅಫ್ಕೋರ್ಸ್ ಟಿವಿ ಇದೆ, ಮೊಬೈಲ್ ಇದೆ, ಅಡಿಕ್ಷನ್ ಆಗೇ ಆಗುತ್ತೆ. ಪೇರೆಂಟ್ಸ್ ಅದ್ರ ಬದಲು ಏನ್ ಮಾಡ್ಬೋದು? ಪ್ರಾಬ್ಲಿ ಸೂಪರ್ವೈಸ್ಡ್ ಆಗಿ ಆಕ್ಟಿವಿಟೀಸ್ ಮಾಡೋದು, ಅವ್ರು ಇದ್ದಾಗಲೇ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡೋದು, ಅಥವಾ ಕೆಲವೊಂದು ಆಕ್ಟಿವಿಟೀಸ್ ಖುದ್ದಾಗಿ ಕರ್ಕೊಂಡು ಹೋಗಿ ಬರೋದು. ಈಗ ಬ್ಯಾಡ್ಮಿಂಟನ್ ಆಗ್ಲಿ, ಚೆಸ್ ಆಗ್ಲಿ, ಐ ತಿಂಕ್ ಅಲ್ಲಿ ಹೊರಗಡೆ ಹೋಗಿ ಕ್ಲಾಸಸ್ಗೆ ಹೋಗಿ ಕರ್ಕೊಂಡು ಬರೋದು, ಆ ಥರ ಎಲ್ಲ ಮಾಡಿದಾಗ ಮಕ್ಕಳು ಆಲ್ರೆಡಿ ಆಯಾಸ ಆಗೋಗಿರುತ್ತೆ ಅವ್ರಿಗೆ. ಮನೆಗೆ ಬಂದು ಮೊಬೈಲ್ ಯೂಸ್ ಮಾಡೋದಾಗ್ಲಿ, ಟಿವಿ ನೋಡೋದಾಗ್ಲಿ, ನಿಯಮಿತವಾಗಿ ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದು ಹೆಲ್ಪ್ ಆಗುತ್ತೆ. ಬೇರೆ ಆಕ್ಟಿವಿಟೀಸ್ ಅಲ್ಲಿ ಆಲ್ರೆಡಿ ತೊಡಗಿದ್ರೆ ಅಡಿಕ್ಷನ್ನ ಕಂಟ್ರೋಲ್ ಮಾಡಬಹುದು. ಯಾರ ಕೈಲಿದೆ? ಪೇರೆಂಟ್ಸ್ ಕೈಲಿದೆ, ಟೀಚರ್ಸ್ ಕೈಲಿದೆ.
1: ಮೇಡಮ್, ಇನ್ನು ಒಂದು ಯುವ ಜನರ ವಿಷಯಕ್ಕೆ ಬಂದ್ರೆ, ಪ್ರೀತಿ, ಉದ್ಯೋಗ ಸಿಗದೆ ಇರೋದು, ಒಂದು ಆರ್ಥಿಕ ಸಮಸ್ಯೆಗಳು, ಭವಿಷ್ಯದ ಬಗ್ಗೆ ಅವರಿಗೆ ಹಲವಾರು ಗೊಂದಲಗಳು, ಚಿಂತೆಗಳು ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಮನಸ್ಸನ್ನ ಯಾವ ರೀತಿ ಗಟ್ಟಿಗೊಳಿಸ್ಕೊಳ್ಬೇಕು ಅಂತ?
2: ಆಲ್ರೆಡಿ ಸುಮಾರಷ್ಟು ವಿಷಯಗಳಲ್ಲಿ ನಾನು ಹೇಳಾಗ ನಿರೀಕ್ಷೆ ಹೆಚ್ಚು, ತಮ್ಮಿಂದ ಹಾಗೂ ಕುಟುಂಬದವರಿಂದ ನಿರೀಕ್ಷೆ ಹೆಚ್ಚಾಗ್ತಾ ಹೋದಾಗ ಅವರಿಗೆ ಕೆಲಸದಲ್ಲಿ ಹಾಗೆ ಕುಟುಂಬದಲ್ಲಿ ಅವ್ರಿಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಕೆಲಸ ಫಸ್ಟ್ ಆಫ್ ಆಲ್ ಆಪರ್ಚುನಿಟೀಸ್ ಕಡಿಮೆ, ಕೆಲಸ ಉದ್ಯೋಗ ಅವಕಾಶಗಳೇ ಭಾರಿ ಕಡಿಮೆ ಆಗಿದೆ. ಹಾಗಾಗಿ ತಮ್ಮನ್ನ ತಾವು ಸಿಕ್ಕಿರೋ ಅವಕಾಶಗಳನ್ನ ಬಿಡಬಾರ್ದು. ಓ, ನನಗೆ ಇಷ್ಟೇ ಸಂಬಳ ಬರೋ ಕೆಲಸ ಬೇಕು, ಈ ಕಡಿಮೆ ಕೆಲಸಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ರೆ ಇರೋ ಕೆಲಸ ಕೂಡ ಹೋಗುತ್ತೆ. ಇರೋ ಕೆಲಸದಲ್ಲಿ ನಮ್ಗೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಅದ್ರಲ್ಲಿ ಇಟ್ಕೊಂಡು ಬೇರೆ ಕೆಲಸಕ್ಕೆ ಅವ್ರ ಮುಂದೆ ಪ್ರಯತ್ನ ಪಡೋದು, ಆತರ ಮಾಡಿದಾಗ ಇರೋ ಕೆಲಸ ಕೂಡ ಅವ್ರ ಕೈಲಿರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಓಕೆ, ನನ್ನ ಹತ್ರ ಒಂದ್ ಸಣ್ಣ ಕೆಲಸ ಆದ್ರೂ ಇದೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ. ಆತರ ಯೋಚನೆ ಮಾಡಿಕೊಂಡು ದೊಡ್ಡ ದೊಡ್ಡ ಗೋಲ್ಸ್ ಮೊದಲೇ ಇಟ್ಕೊಂಡ್ರೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಕಷ್ಟ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋದ್ರೆ ಅವ್ರಿಗೂ ಕೂಡ ಸುಲಭ ಆಗ್ತಾ ಹೋಗುತ್ತೆ ಸಕ್ಸಸ್ ಅಚೀವ್ ಮಾಡ್ಲಿಕ್ಕೆ.
1: ಮೇಡಮ್, ಇನ್ನು ಗೃಹಿಣಿಯರಿಗೆ, ಹಾಗೇನೆ ಉದ್ಯೋಗಸ್ಥ ಮಹಿಳೆಯರು ಮನೆ ಕೆಲಸ ಜೊತೆಗೆ ಹೊರಗಡೆನೂ ಹೋಗಿ ದುಡಿಬೇಕು, ಇವೆರಡನ್ನ ನಿಭಾಯಿಸಬೇಕು ಅಂದ್ರೆ ಬಹಳಷ್ಟು ಅವರಿಗೆ ಒತ್ತಡ ಹೆಚ್ಚಾಗ್ತಾ ಇರುತ್ತೆ. ಅವರ ಒಂದು ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದ್ರೆ ಯಾವ ರೀತಿಯ ಒಂದು ಕಾಳಜಿಯನ್ನು ವಹಿಸಬೇಕು ಅಂತ
2: ಒಂದು ಪ್ರಶ್ನೆ ಎಲ್ಲರಿಗೂ ಮೂಡೋದು. ಮನೆ ಕೆಲಸ ಗೃಹಿಣಿಯರಿಗೆ ಬರೀ ಏನ್ ಮಾಡ್ತಾರೆ ಮನೇಲಿ ಅಷ್ಟೇ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬರೋದು ಸಹಜ ಎಲ್ಲಾರ ಕಡೆಯಿಂದ, ಏನು ಕೆಲ್ಸಕ್ ಹೋಗಲ್ಲ ಮನೇಲೇ ಇರ್ತಾರೆ. ಬಟ್ ಮನೇಲಿರೋ ಕೆಲ್ಸಾನೇ ಅವ್ರಿಗೆ ಎಷ್ಟಿರುತ್ತೆ ಬೇರೆ ಹೊರಗ್ನ ಅವ್ರಿಗೆ ಗೊತ್ತಿರೋದಿಲ್ಲ. ಎರಡನೇ ಜನ ಮನೇಲೂ ಕೆಲ್ಸ ಮಾಡ್ತಾರೆ, ಹೊರಗಡೆನು ಹೋಗಿ ದುಡ್ದು ಮನೆಯವ್ರನ್ನೆಲ್ಲ ಸಾಕ್ತಾರೆ. ಸೊ ಇಬ್ರಿಗೂನು ಕಷ್ಟ ಇದ್ದೇ ಇರುತ್ತೆ. ಬರೀ ಇವ್ರಿಗಷ್ಟೇ ಬರುತ್ತೆ, ಕೆಲಸ ಮಾಡೋರಿಗೆ ಇರಲ್ಲ ಅಥವಾ ಕೆಲಸ ಮಾಡೋರಿಗೆ ಹೆಚ್ಚು ಪ್ರೆಷರ್ ಇರುತ್ತೆ, ವರ್ಕ್ ಅಲ್ಲಿ ಮನೆಗೆ ಹೋದ್ಮೇಲೆ ಪ್ರೆಷರ್ ಇರೋದಿಲ್ಲ, ಹಾಗೆ ಹೇಳಲಿಕ್ಕೆ ಕಷ್ಟ. ಸೊ ಇನ್ ಜನರಲ್ ಮಹಿಳೆಯರಿಗೆ ಅವ್ರ ಮಾನಸಿಕ ಆರೋಗ್ಯನ ಹೇಗೆ ಪ್ರಯೋರಿಟೈಸ್ ಮಾಡ್ಕೋಬೇಕು, ಹೇಳ್ಕೋಬೇಕು, ನನಗೆ ಇಷ್ಟದಿಂದ ಇಷ್ಟು ಕೆಲಸ ಆಗಿದೆ, ನನಗೆ ಸ್ವಲ್ಪ ನನಗೋಸ್ಕರ ಟೈಮ್ ಬೇಕು, ನನಗೋಸ್ಕರ ಪ್ರಾಬ್ಲಿ ವಾಕಿಂಗ್ ಹೋಗಿ ಬರೋದು. ಅವ್ರ ದೈಹಿಕ ಆರೋಗ್ಯ, ಅವ್ರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಹೋದ್ರೆ ಅವ್ರಿಗಂತ ಟೈಮ್ ಇಟ್ಕೊಂಡಾಗ ಅವ್ರಿಗೂ ಕೂಡ ಖುಷಿ ಕೊಡುತ್ತೆ. ಹಾಗಾಗಿ ಅವ್ರ ಬಗ್ಗೆ ಅವ್ರು ಕೂಡ ಪ್ರಯೋರಿಟೈಸ್ ಮಾಡ್ಕೋಬೇಕಾಗತ್ತೆ.
1: ಮೇಡಮ್, ಇನ್ನು ವೃದ್ಧರಲ್ಲಿ ಈ ಒಂದು ಒಂಟಿತನ, ನಿರ್ಲಕ್ಷ್ಯ, ಹಾಗೇನೆ ಕುಟುಂಬದಿಂದ ಅವ್ರು ದೂರ ಇರ್ತಾರಲ್ಲ, ಅವರ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
2: ಅವ್ರ ಯೂತಲ್ಲಿ ಮತ್ತೆ ಅವರು ವಯಸ್ಕರಾಗಿದ್ದಾಗ ಎಲ್ಲ ಅವ್ರ ಕೈಲಿ ಅವ್ರು ಮಾಡೋ ಶಕ್ತಿ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಹೋಗೋ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಕಷ್ಟ ಆಗ್ತಾ ಹೋಗೋದು, ಬೇರೆಯವ್ರ ಮೇಲೆ ಅವಲಂಬನೆ ಆಗೋಗುತ್ತೆ, ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಸೊ ಆ ಕಾರಣ ವಯಸ್ಸಾಗಿರೋರಲ್ಲಿ ಹೆಚ್ಚು ಓ ನಾವೆಲ್ಲ ಕೆಲ್ಸಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಎಲ್ಲ ಕೆಲ್ಸಕ್ಕೂ ಬೇರೆಯವ್ರ ಸಹಾಯ ಬೇಕು ಅಂತ ಒಂದು ಯೋಚನೆ ಮೂಡಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವರು ಕೂಡ ಬೇರೆಯವ್ರ ಜೊತೆ ಹೋಗಿ ಮಿಂಗಲ್ ಆಗ್ಲಿಕ್ಕಾಗಲ್ಲ, ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಆಗೋದಿಲ್ಲ, ಒಬ್ಬರೇ ಒಬ್ಬಂಟಿಯಾಗಿ ತಮ್ಮ ಟೈಮ್ನ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಇದ್ದಾಗ ಹೇಗೆ ಮಾಡಬೇಕು? ಬೇರೆ ಜನರ ಜೊತೆ ಹೋಗಿ ಸ್ವಲ್ಪ ಸಂಜೆ ಹೊತ್ತು ಟೈಮ್ ಕಳೆಯೋದು ಅಥವಾ ತಮಗೆ ಏನಿಷ್ಟ ಆ ಕೆಲಸಗಳನ್ನ ಹೆಚ್ಚು ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ರೀಡಿಂಗ್ ಬುಕ್ಸ್ ಇರ್ಬೋದು, ಪೇಪರ್ ಇರ್ಬೋದು, ಸ್ವಲ್ಪ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಕೊಂಡಾಗ ಮತ್ತೆ ತಮಗೇನು ಖುಷಿ ಕೊಡುತ್ತೆ, ಫಾರ್ ಎಕ್ಸಾಂಪಲ್ ಬೇರೆ ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡೋದು, ಫೋನಲ್ಲಾಗಿರಲಿ ಹೋಗಿ ಖುದ್ದಾಗಿ ಭೇಟಿ ಮಾಡೋದು, ನಿದ್ದೆ ಚೆನ್ನಾಗಿ ಮಾಡೋದು, ಊಟ ಚೆನ್ನಾಗಿ ಮಾಡೋದು, ಏನೇ ಕಷ್ಟ ಇದ್ರು ಹಂಚಿಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
1: ಮೇಡಮ್, ಈಗ ಮಾನಸಿಕ ಸಮಸ್ಯೆ ಬಂದ್ಮೇಲೆ ಅದಕ್ಕೆ ನಾವು ಪರಿಹಾರವನ್ನ ಹುಡುಕೋದಕ್ಕಿಂತ ಮುಂಚೆ ಮೊದಲೇನೆ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಯಾವೆಲ್ಲ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ಬೇಕು ಅಂತ?
2: ರೈಟ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಅದನ್ನ ಹೇಳ್ತಾ ಇದ್ದೀರಿ. ಎಲ್ಲಾ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತೆ, ಇನ್ಕ್ಲೂಡಿಂಗ್ ಮೆಂಟಲ್ ಹೆಲ್ತ್. ಆಲ್ರೆಡಿ ಲಿಸ್ಟ್ ಮಾಡಿರೋ ಹಾಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಒಂದು ಮನುಷ್ಯ ನೆಕ್ಸ್ಟ್ ಡೇ ಹೋಗಿ ಅವನು ಆರಾಮಾಗಿರ್ಬೇಕು, ಅವನ್ ಕೆಲಸ ಮಾಡ್ಕೋಬೇಕು ಅಂದ್ರೆ ಮೂರ್ನಾಲ್ಕು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಿದ್ದೆ, ನಿದ್ದೆ ಸಮಸ್ಯೆ ಸುಮಾರು ಜನಕ್ಕೆ ಕಾಡ್ತಾ ಇದೆ. ಮೇನ್ ಕಾರಣ ಮೊಬೈಲ್, ಬಿಕಾಸ್ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಮೊಬೈಲ್ ಹೆಚ್ಚು ಯೂಸ್ ಮಾಡ್ತೀವಿ, ಮತ್ತೆ ನಿದ್ದೆ ಹಾಳಾಗುತ್ತೆ, ಮತ್ತೆ ಹೆಚ್ಚು ಯೂಸ್ ಮಾಡ್ತೀವಿ. ಸೊ ಪ್ರಾಬಬ್ಲಿ ನಾವು ನಮ್ಮ ಪೇಷಂಟ್ಸ್ಗೆ ಹೇಳೋದೇನು, 7 ಗಂಟೆ 8 ಗಂಟೆ ಆದಮೇಲೆ ಸ್ಕ್ರೀನ್ ಟೈಮ್ ಇಲ್ಲ ಅಂತ ಹೇಳ್ತೀವಿ. ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಟಿವಿ ಆಗಲಿ ಮೊಬೈಲ್ ಆಗಲಿ, ಎಲ್ಲ ಸ್ಕ್ರೀನ್ ಟೈಮ್ ಆಗುತ್ತೆ. ಸೊ ಅದನ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು, 7-8 ಗಂಟೆ ಮೇಲೆ ಹೆಚ್ಚು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದು. ಊಟ ತಿಂಡಿ ಟೈಮ್ ಟೈಮಿಗೆ ಮಾಡೋದು. ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ, ಯಾಕೆ ಬೆಳಿಗ್ಗೆ ಲೇಟ್ ಆಗಿದ್ವಿ, ಕೆಲ್ಸಕ್ಕೆ ಲೇಟ್ ಆಗ್ತದೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ. ಸೊ ಒಂದು ರುಟೀನ್ ಇಟ್ಕೋಬೇಕು, ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಂಡಾಗ ಆಲ್ರೆಡಿ ದೇಹ ಆಕ್ಟಿವೇಟ್ ಆಗಿರುತ್ತೆ. ಸೊ ರುಟೀನ್ ಇಟ್ಕೊಂಡಾಗ ಬ್ರೇಕ್ಫಾಸ್ಟ್ ಕೂಡ ಮಿಸ್ ಆಗಲ್ಲ, ಲಂಚ್ ಕೂಡ ಮಿಸ್ ಆಗಲ್ಲ. ಐ ಥಿಂಕ್ ಇದು ಎಷ್ಟೊಂದು ಸ್ಟೂಡೆಂಟ್ಸ್ಗೂ ಕೂಡ ಅನ್ವಯ ಆಗುತ್ತೆ, ಬಿಕಾಸ್ ದೇ ಸ್ಕಿಪ್ ಮೀಲ್ಸ್. ಸೊ ಊಟ, ನಿದ್ದೆ, ಫಿಸಿಕಲ್ ಆಕ್ಟಿವಿಟೀಸ್, ಇದು ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್, ನಾಟ್ ಓನ್ಲಿ ಫಾರ್ ಬರೀ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಎಕ್ಸಸೈಸಸ್ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಅರ್ಧ ತಾಸು ಅಥವಾ ಸಂಜೆ ಅರ್ಧ ಗಂಟೆ ವಾರದಲ್ಲಿ 5 ದಿವಸ ಇಟ್ಕೊಂಡ್ರೆ ದೈಹಿಕ ಆರೋಗ್ಯ ಜೊತೆ ಮಾನಸಿಕ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ.
1: ಮೇಡಮ್, ಇನ್ನು ನಮ್ಮ ಮನೆಯಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲೂ ಯಾರಾದ್ರೂ ಈ ಒಂದು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದಾದ್ರೆ ಅವರೊಂದಿಗೆ ನಾವು ಹೇಗೆ ನಡೆದುಕೊಳ್ಬೇಕು ಅಂತ?
2: ಒಂದು ಪ್ರಾಬ್ಲಮ್ ಆಗ್ತಿರೋ ವ್ಯಕ್ತಿಗೆ ಅದನ್ನ ಹಂಚ್ಕೊಳ್ಳೋದು ಸಹಜ, ಹಂಚ್ಕೋಬೇಕು ಅನ್ನೋದು ಹೇಳ್ಕೊಡ್ಬೇಕಾಗತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಓ ನನ್ನ ಸಮಸ್ಯೆ ಬಗ್ಗೆ ಬೇರೆಯವ್ರು ಹೇಳ್ಕೊಂಡ್ರೆ ನನ್ನ ವೀಕ್ ಅಂತಾರೆ, ನಾನು ಮೆಂಟಲ್ ಪೇಷಂಟ್ ಅಂತಾನೂ ಹೇಳ್ಬೋದು, ಮ್ಯಾಡ್ ಪೇಷಂಟ್ ಅಂತಾನೂ ಹೇಳ್ಬೋದು. ಸೊ ಹಾಗಾಗಿ ಸುಮಾರು ಜನ ಹಂಚ್ಕೊಳ್ಳಿಕ್ಕೆ ಹೋಗಲ್ಲ, ಹಾಗಾಗಿ ಸುಮಾರು ಜನ ಡಾಕ್ಟರ್ಸ್ ಹತ್ರ ಬರೋದು ಇಲ್ಲ. ಹಾಗಾಗಿ ನಾವು ಫಸ್ಟ್ ನಾವೇನು ಕಂಡು ಹಿಡ್ಕೋಬೇಕು, ನನಗೆ ಯಾಕೆ ಪ್ರಾಬ್ಲಮ್ ಹೀಗೆ ಆಗ್ತಾ ಇದೆ, ಎಷ್ಟು ದಿವಸದಿಂದ ಆಗ್ತಾ ಇದೆ, ಒಂದೆರಡು ದಿವಸದಿಂದ ಆಗ್ತಿದೆ ಓಕೆ ಪ್ರಾಬ್ಲಮ್ ಕಡಿಮೆ ಆಯಿತು, ನನಗೂ ಪ್ರಾಬ್ಲಮ್ ಕಡಿಮೆ ಆಯಿತು ಅಂದರೆ ಓಕೆ ಎಷ್ಟೇ ದಿವಸ ಆದರೂ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಸೈಕಿಯಾಟ್ರಿಸ್ಟ್ ಹೆಲ್ಪ್ ತಗೋಬೇಕಾಗುತ್ತೆ. ಈಗ ನಮಗೆ ಒಂದು ಪೇಷಂಟ್ಗೆ ಒಂದು ಅಂಜಿಕೆ ಅನ್ನೋದಿರುತ್ತೆ, ಆಲ್ರೆಡಿ ನಮಗೆ ಏನೋ ಪ್ರಾಬ್ಲಮ್ ಇದೆ ಅಂತ, ಅದು ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ಬೇರೆ ವ್ಯಕ್ತಿಗಳು ಹೇಗೆ ರಿಯಾಕ್ಟ್ ಮಾಡಬೇಕು. ಇದರಲ್ಲಿ ಎರಡು ಥರ ಬರ್ತಾರೆ ಜನ, ಒಂದು ಇಮಿಡಿಯೇಟ್ ಫ್ಯಾಮಿಲಿ, ಇಮಿಡಿಯೇಟ್ ಫ್ರೆಂಡ್ಸ್. ಸೊ ಇಮಿಡಿಯೇಟ್ ಫ್ಯಾಮಿಲಿ ಓಕೆ ಸಹಾಯ ಕೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರೇನೋ ಹಂಚ್ಕೋತಿದ್ದಾರೆ ಪೂರ್ತಿ ಕೇಳ್ಕೊಳ್ಳೋಣ, ಇಲ್ಲ ನಿನಗೇನು ಆಗಿಲ್ಲ ಅಂತ ಡಿಸ್ಮಿಸ್ ಮಾಡಿಬಿಟ್ರೆ ಅವ್ರು ನೆಕ್ಸ್ಟ್ ಟೈಮ್ ಹಂಚ್ಕೊಳ್ಳೋಕ್ಕೂ ಕೂಡ ಬರೋದಿಲ್ಲ. ಮತ್ತೆ ಲೇಬಲ್ ಮಾಡೋದು, ಇಲ್ಲ ಅವನಿಗೆ ಮಾನಸಿಕ ಆರೋಗ್ಯ ಪ್ರಾಬ್ಲಮ್ ಇದೆ, ಹೀ ಇಸ್ ಡಿಪ್ರೆಸ್ಡ್, ಅದನ್ನು ಹೊರಗೆ ಬರೋದಿಲ್ಲ ಅನ್ನೋ ಥರ ಮಾತಾಡಿದ್ರೆ ಕಷ್ಟ ಆಗ್ತಾ ಹೋಗುತ್ತೆ ಪೇಷೆಂಟ್ಗೆ ನೆಕ್ಸ್ಟ್ ಟೈಮ್ ಹಂಚ್ಕೊಳ್ಳೋಕ್ಕೆ ಅಥವಾ ಅವ್ರಿಗೆ ಅದರಿಂದ ಹೊರಗೆ ಬರಲಿಕ್ಕೆ. ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ಇಟ್ ಇಸ್ ಅ ಫೇಸ್. 3 ತಿಂಗಳಿಂದ 6 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಹೊರಗೆ ಎಷ್ಟೊಂದು ಜನ ಬರ್ತಾರೆ, ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ಅದರಲ್ಲೇ ಇರೋದು ಹೆಚ್ಚು. ಹಾಗಾಗಿ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಬಂದಾಗ ಅವ್ರಿಗೆ ಅವ್ರದ್ದೇ ಆಗಿರೋ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ಲಿಕ್ಕೆ ಬಿಡಬೇಕು. ಓ ನಿನಗೆ ಆಲ್ರೆಡಿ ಪ್ರಾಬ್ಲಮ್ ಆಗಿತ್ತು, ನೀನು ಈ ಕೆಲಸ ಎಲ್ಲ ಮಾಡಬಾರ್ದು. ಸಮಾಜದಲ್ಲಿ ಅವನೊಂದು ಪಾರ್ಟ್ ಆಗಿ ಆಲ್ರೆಡಿ ಗುರುತಿಸ್ಕೊಂಡ್ರೆ ಬೇರೆಯವ್ರ ಥರನೇ ಜೀವನ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಇನ್ನೊಂಥರ ಲೇಬಲ್ ಮಾಡೋದು, ಅವನಿಗೆ ಮಾನಸಿಕ ಪ್ರಾಬ್ಲಮ್ ಇದೆ, ಹುಚ್ಚ ಅಂತ ಹೇಳೋದು ಹೆಚ್ಚು, ಮೆಂಟಲ್ ಪೇಷಂಟ್ ಅಂತ ಹೇಳೋದು ಹೆಚ್ಚು. ಸೊ ಆ ಥರ ಹೇಳೋದನ್ನು ಕಡಿಮೆ ಮಾಡಬೇಕು. ಯಾವುದೇ ಪ್ರಾಬ್ಲಮ್ ಇದ್ದರೂ ಮನುಷ್ಯ ಅದರಿಂದ ಹೊರಗೆ ಬರಬಹುದು ಅಂತ ತಿಳ್ಕೊಂಡು ಅವನಿಗೆ ಸಪೋರ್ಟ್ ಮಾಡಬೇಕಾಗತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರೋರು, ನಾನು ಮನೋವಿದ್ಯರ ಬಳಿ ಹೋದ್ರೆ ಸಮಾಜ ಏನು ಅನ್ಕೊಳ್ಳುತ್ತೋ ಅನ್ನುವಂತ ತಪ್ಪು ಭಾವನೆ ಇಟ್ಕೊಂಡಿರ್ತಾರೆ, ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ, ಅಂತಹ ಆಲೋಚನೆ ಇರುವವರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಮೊದಲನೆಯದಾಗಿ ಡಾಕ್ಟರ್ಸ್ ಯಾರು ಡಿಫ್ರೆಂಟ್ ಅಲ್ಲ, ಜನರಲ್ ಫಿಸಿಷಿಯನ್ ಡಾಕ್ಟರ್ಸ್ ಒಬ್ಬರಾದ್ರೆ ಸೈಕಿಯಾಟ್ರಿಸ್ಟ್, ಎಲ್ಲರೂ ಒಂದೇ ಡಾಕ್ಟರ್ ಕ್ಯಾಟಗರಿಗೆ ಬರ್ತೀವಿ ನಾವು. ಸೊ ಟ್ರೀಟ್ಮೆಂಟ್ ತಗೊಳ್ಳೋ ವಿಧಾನಗಳು ಬೇರೆ. ಈಗ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣಿನ ಡಾಕ್ಟರ್ ಹತ್ರನೇ ಹೋಗ್ತೀವಿ, ಕಿವಿ ಸಮಸ್ಯೆ ಇದ್ರೆ ಕಿವಿ ಡಾಕ್ಟರ್ ಹತ್ರನೇ ಹೋಗ್ತೀವಿ, ಮಾನಸಿಕ ಸಮಸ್ಯೆ ಇದ್ರೆ ಮಾತ್ರ ಮಾನಸಿಕ ಡಾಕ್ಟರ್ ಹತ್ರ ಬರೋದಿಲ್ಲ, ಅವರು ಬೇರೆಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಬೇರೆ ರೀತಿ ಡಾಕ್ಟರ್ ಅಂತ ಟ್ರೀಟ್ ಮಾಡೋ ಬದಲು, ಓ ನನ್ನ ಒಳಿತಿಗಾಗಿರೋ ಡಾಕ್ಟರ್, ನನ್ನ ಮಾನಸಿಕ ಸಮಸ್ಯೆಗೆ ಟ್ರೀಟ್ ಮಾಡುವಂಥ ಡಾಕ್ಟರ್ ಥರ ಮನಸ್ಸಿಗೆ ಅಂದ್ಕೊಂಡ್ರೆ, ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಅವರಿಗೆ ಸುಲಭ ಆಗುತ್ತೆ. ಹೆಚ್ಚು ಡಿಲೇ ಮಾಡಬಾರ್ದು, ನಾನೇ ಟ್ರೈ ಮಾಡ್ತೀನಿ, ನನಗೆ ಇದರಿಂದ ಹೊರಗೆ ಬರ್ಬೋದು, ನಾನೇ ಪ್ರಯತ್ನ ಪಡ್ತೀನಿ, ಓಕೆ ಎಷ್ಟು ದಿವಸ ಪಡ್ಬೋದು, 1 ವಾರ 2 ವಾರ ಟ್ರೈ ಮಾಡಿ, ಅದರಿಂದ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ನ ಭೇಟಿ ಮಾಡಿ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ.
1: ಮೇಡಮ್, ಈಗ ಮಾನಸಿಕ ಆರೋಗ್ಯದ ಸಮಸ್ಯೆ ಇದ್ರೆ ಕೇವಲ ಔಷಧಿಯನ್ನ ತೆಗೆದುಕೊಂಡ್ರೆ ಸಾಕಾಗುತ್ತಾ, ಅಥವಾ ಸಮಾಲೋಚನೆ ಅಥವಾ ಈ ಮನೋಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತಾ ಹೇಗೆ, ಈಗ ಚಿಕಿತ್ಸೆ ಪಡೆಯುವ ಬಗ್ಗೆ ಜನರಿಗೆ ನಾವು ಅರಿವು ಮೂಡಿಸಬೇಕಾದ್ರೆ?
2: ಕರೆಕ್ಟ್. ಸೊ ಟ್ರೀಟ್ಮೆಂಟ್ ಅಂದ್ರೆ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಬರೀ ಮಾತ್ರೆ ಬರೀ ಟ್ರೀಟ್ಮೆಂಟ್ ಆಗೋದಿಲ್ಲ. ಸಿಂಪಲ್ ಟರ್ಮ್ಸ್ ಅಲ್ಲಿ ಜನರಿಗೆ ಅರ್ಥ ಆಗೋ ಟ್ರೀಟ್ಮೆಂಟ್ ತರ ಹೇಳ್ಬೇಕು ಅಂದ್ರೆ, ಒಂದು ಮಾತ್ರೆ, ಇನ್ನೊಂದು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಬಟ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಥೆರಪಿ. ಸೊ ಸೈಕೊಲಾಜಿಕಲ್ ಥೆರಪಿ ಅಂಡ್ ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್. ಮಾತ್ರೆ ಒಂದು ಕಾಂಪೊನೆಂಟ್ ಆದರೆ ಕೌನ್ಸಿಲಿಂಗ್ ಅದಕ್ಕಿಂತ ಹೆಚ್ಚು ಭಾಗ ವಹಿಸುತ್ತೆ. ಯಾವ ರೀತಿ ಅದನ್ನು ಡಿಸ್ಕಸ್ ಮಾಡಿದಾಗ, ಪೇಷಂಟ್ಗೆ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ತಾ ಹೋದಾಗ ಆ ಪೇಷಂಟ್ ಅರ್ಧ ಸಾಲ್ವ್ ಮಾಡ್ಕೊಂಡಿರ್ತಾರೆ ಪ್ರಾಬ್ಲಮ್, ಡಿಸ್ಕಸ್ ಮಾಡೋದ್ರಿಂದನೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಸೊ ಅದಕ್ಕೆ ಕೌನ್ಸಿಲರ್ಸ್ ಆಗಿ ಥೆರಪಿಸ್ಟ್ ಅಂತ ಅವರು ಕೂಡ ಒಂದು ಕೋರ್ಸ್ ಮಾಡಿರ್ತಾರೆ, ಪೇಷಂಟಿಗೆ ಹೇಗೆ ಆ ಸಮಸ್ಯೆಯಿಂದ ಹೊರಗೆ ತರಬೇಕು ಅಂತ ಹೇಳ್ತಾರೆ. ಮೈಲ್ಡ್ ಡಿಗ್ರಿ ಇತ್ತು, ಸ್ವಲ್ಪ ಕಡಿಮೆ ಸಿವಿಯರಿಟಿ ಇತ್ತು ಅಂದರೆ ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಥೆರಪಿಯಲ್ಲಿ ಕೆಲಸ ಆಗುತ್ತೆ. ಬಟ್ ಸ್ವಲ್ಪ ಸಿವಿಯರಿಟಿ ಹೆಚ್ಚಾಗ್ತಾ ಹೋಯಿತು, ತೀವ್ರತೆ ಹೆಚ್ಚಾಗ್ತಾ ಹೋಯಿತು ಅಂದಾಗ ಯೂಶ್ವಲಿ 2 ಕಾಂಬಿನೇಷನ್ ಮಾಡಿ ಕೊಡ್ತೀವಿ, ಆ್ಯಂಡ್ ಹೋಗ್ತಾ ಹೋಗ್ತಾ ಕೂಡ ಕಡಿಮೆ ಮಾಡಿ ನಿಲ್ಲಿಸ್ತೀವಿ ಮಾತ್ರ, ಬಟ್ ಥೆರಪಿ ಕಂಟಿನ್ಯೂ ಆಗುತ್ತೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಈ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಇರಲೇಬೇಕು ಅನ್ನೋದಾದ್ರೆ, ಈ ನಿಟ್ಟಿನಲ್ಲಿ ಶಾಲೆಗಳು ಅಥವಾ ಕಾಲೇಜುಗಳು, ಕಚೇರಿ, ಸಮಾಜದ ಪಾತ್ರ ಏನು ಅಂತ?
2: ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಈ ಸತಿ ಥೀಮ್ ತಂದಿರೋದು ಅದಕ್ಕೇನೆ, ಇಟ್ ಇಸ್ ಅಂದ್ರೆ ಬದುಕಿರೋರು ಅವ್ರ ಎಕ್ಸ್ಪೀರಿಯನ್ಸಸ್ ನ ಹಂಚ್ಕೊಂಡಾಗ ನಾವು ಬರೀ ಕೇಳೋದಷ್ಟೇ ಅಲ್ಲ, ಡಾಕ್ಟರ್ಸ್ ಆಗಿ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಮಾಡಕ್ಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಆಲ್ರೆಡಿ ಸ್ವಲ್ಪ ಅವೇರ್ನೆಸ್ ಮೂಡಿಸೋದು, ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಚಾಪ್ಟರ್ಸ್ ಬರೋದು, ಅಥವಾ ಜನಜಾಗೃತಿ ಪ್ರೋಗ್ರಾಮ್ಸ್ ಹೆಚ್ಚು ಕಂಡಕ್ಟ್ ಮಾಡೋದು, ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಬಟ್ ಗೌರ್ಮೆಂಟ್ ಅದನ್ನ ಹೆಚ್ಚು ಲೆವೆಲ್ ಅಲ್ಲಿ ಸ್ಕೇಲ್ ಅಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಹೆಲ್ತ್ ಸೆಂಟ್ರಲ್ ಆಲ್ರೆಡಿ ನಮ್ಮ ಮಾತ್ರೆಗಳಿರುತ್ತೆ, ನಮ್ಮ ಕಾಯಿಲೆಗಳಿಗೆ ಜನ ಬರ್ತಾರೆ, ಬಟ್ ಹೆಚ್ಚು ಜನ ಗೊತ್ತೇ ಇರೋದಿಲ್ಲ ಅಲ್ಲಿ ಮಾತ್ರೆಗಳು ಸಿಗ್ತವೆ, ಅಲ್ಲಿ ಡಾಕ್ಟರ್ಸ್ ಮಾನಸಿಕ ಪ್ರಾಬ್ಲಮ್ ಕೂಡ ಟ್ರೀಟ್ ಮಾಡ್ತಾರೆ. ಸೊ ಗ್ರೌಂಡ್ ಲೆವೆಲ್ ಇಂದ ಚಾಲು ಆಗಬೇಕು, ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಲ್ತ್ ಬಗ್ಗೆ ಹೆಚ್ಚು ಪ್ರೋಗ್ರಾಮ್ಸ್ ಮಾಡೋದಾಗ್ಲಿ, ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಹೆಚ್ಚು ಪ್ರೋಗ್ರಾಮ್ ಮಾಡೋದಾಗ್ಲಿ, ಸ್ಕೂಲ್ ಕಾಲೇಜಲ್ಲಿ ಮಕ್ಕಳಿಗೆ ಹೋಗಿ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಾಗ್ಲಿ, ಆಸ್ ಡಾಕ್ಟರ್ಸ್, ಆಸ್ ಥೆರಪಿಸ್ಟ್ಸ್, ಹೋಗಿ ಹೆಚ್ಚು ಪ್ರೋಗ್ರಾಮ್ ಮಾಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ದಟ್ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಇದೆ ಅಂತ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ, ಮನಸ್ಸಿನಲ್ಲಿ ಸಾಕಷ್ಟು ನೋವು, ಆತಂಕ, ದುಃಖ ಇಟ್ಕೊಂಡು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಂದು ಮೌನವಾಗಿ ಬದುಕ್ತಾ ಇರ್ತಾರಲ್ಲ, ಅವರಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ಒಂದು ಸಂದರ್ಭದಲ್ಲಿ ಒಂದು ಸಂದೇಶ ಅನ್ನೋದಾದ್ರೆ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ತಾವು ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ವಯಸ್ಕರಿಗಾಗ್ಲಿ ಅಥವಾ ವಯಸ್ಸಾಗಿರೋರಿಗಾಗ್ಲಿ ಮಾನಸಿಕ ಸಮಸ್ಯೆ ಇವರಿಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ, ಬಡವಾಗ್ಲಿ, ಯಾರಿಗಾದ್ರೂ ಬರ್ಬೋದು, ಯಾವ್ದೇ ಹುದ್ದೆಯಲ್ಲಿರೋರ್ಗಾದ್ರೂ ಬರ್ಬೋದು. ಹಾಗಾಗಿ ಆ ಸಮಸ್ಯೆ ಬಂದಾಗ ನಾವು ಆ ಕಾಯಿಲೆಯಿಂದ ಪರ್ಸನ್ನ ಗುರುತು ಹಿಡಿಯೋ ಬದಲು ಅವ್ರ ಶಕ್ತಿ ಸಾಮರ್ಥ್ಯ, ಅವ್ರ ಕನಸುಗಳಿಂದ ಆ ವ್ಯಕ್ತಿನ ಗುರುತಿಸೋದ್ರಿಂದ ಆ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ನಾನೊಂದು ಭಾಗಿಯಾಗಿದ್ದೀನಿ ಅಂತ ಒಂದು ಶಕ್ತಿ ಬರುತ್ತೆ. ಒಂದು ಅವ್ರಿಗೂ ಕೂಡ ಒಂದು ಆ ಥಾಟ್ ಇಂದ ಒಂದು ಧೈರ್ಯ ಬರುತ್ತೆ. ಯಾರಿಗೆ ಆದ್ರೂ ಅವ್ರ ಮನಸ್ಸಿನ ಪ್ರಾಬ್ಲಮ್ಗಳನ್ನ ಹಂಚ್ಕೊಳ್ಳಿ ಕಷ್ಟ ಆಗ್ತಿದೆ ಅಂದಾಗ ಟೆಲಿಮಾನಸ್ ಒಂದು ಹೆಲ್ಪ್ ಲೈನ್ ನಂಬರ್ ಬಿಟ್ಟಿದೆ, 144 16, 24/7 24 ಗಂಟೆ 7 ದಿವಸ ಅಲ್ಲಿ ಕೌನ್ಸಿಲರ್ಸ್ ಕೇಳಿಸ್ಕೋತಾರೆ ಪ್ರಾಬ್ಲಮ್, ಹೆಚ್ಚಿದ್ರೆ ಅವ್ರು ಕೂಡ ರೆಫರ್ ಮಾಡ್ತಾರೆ. ಸೊ ಆ ಹೆಲ್ಪ್ ಲೈನ್ ನಂಬರ್ ಕೂಡ ನಾವು ಆದಷ್ಟು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು.
1: ಖಂಡಿತ ಮೇಡಮ್. ಮೇಡಮ್, ಈ ಒಂದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು.
2: ಥ್ಯಾಂಕ್ ಯು. ಎಲ್ಲರಿಗೂ ವಿಶ್ವ ಮಾನಸಿಕ ಆರೋಗ್ಯ ದಿನದ ಶುಭಾಶಯಗಳು.
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.